ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ, ಎಫ್ ಎಂ ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಈಗ ಸಮಯ 5:58:20. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ಬಾನುಲಿ ಗೆಳೆಯ ಇರಣ ಕರ್ಲಿ ಮಾಡುವ ಶುಭ ಮುಂಜಾನೆಯ ನಮಸ್ಕಾರಗಳು. ಇಂದು ಶುಕ್ರವಾರ 2026 ಸೆಪ್ಟೆಂಬರ್ ತಿಂಗಳ 4 ತಾರೀಕು. ರಾಷ್ಟ್ರೀಯ ಪಂಚಾಂಗದಂತೆ 1998 ಶಕವರ್ಷದ ಭಾದ್ರಪದ ಮಾಸದ 13 ದಿನ ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6 ಗಂಟೆ. ಕಾರ್ಯಕ್ರಮ ವಿವರಣೆ. ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಬೆಳಿಗ್ಗೆ 6:10 ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ ಜಗದೀಶ್ ಬಿಎಂ ಅವರಿಂದ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ, ರಾಜ್ಯವ್ಯಾಪಿ ಪ್ರಸಾರದಲ್ಲಿ. 6:35 ದೇಶಭಕ್ತಿ ಗೀತೆ, ಜಿ ಎಸ್ ಸುಬಾಡ್ಕರ್ ಅವರ ರಚನೆ ವೃಂದಗಾನದಲ್ಲಿ. 6:40 ಜನಪದ ಗೀತೆಗಳ ಕಾರ್ಯಕ್ರಮದಲ್ಲಿ ಕುಷ್ಟಗಿ ತಾಲೂಕಿನ ರೇಣುಕ ಆಚಾರ್ಯ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳು. 7:15 ಪ್ರಗತಿ ಚಕ್ರ, ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳನ್ನಾಧರಿಸಿದ ಸುದ್ದಿ ಸಂಚಿಕೆ, ಓದುವವರು ಅನಿತಾ. 7:45 ಚಿತ್ರಗೀತೆಗಳು. 8:30 ಶ್ರೀಕೃಷ್ಣ ಜನ್ಮಾಷ್ಟಮಿ ನಿಮಿತ್ತ ವಿಶೇಷ ರೂಪಕ, ಇಂಥ ಗೊಲ್ಲ ಜಗದೊಳಗಿಲ್ಲ, ರಚನೆ ಅನಿಲ್ ಟಿ ಜೋಶಿ, ನಿರೂಪಣೆ ಹಾಗೂ ನಿರ್ಮಾಣ ನೆರವು ರಮಾ ಕುಲಕರ್ಣಿ. ನಿರೂಪಣೆಯಲ್ಲಿ ಭಾಗವಹಿಸಿ ರೂಪಕ ನಿರ್ಮಿಸಿದವರು ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ. ನಿರ್ವಹಣೆ ವೆಂಕಟೇಶ್ ಬೇವಿನ ಪೆಂಚಿ. ಇನ್ನು 9:15 ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ ವಿಶೇಷ ಕಾರ್ಯಕ್ರಮ. ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ. ನಿವೃತ್ತ ಕ್ಯಾಪ್ಟನ್ ಪಿ ಗಂಗಾಧರ್ ಭಾಗವೊಂದು, ಪರಿಕಲ್ಪನೆ ಪ್ರಸ್ತುತಿ ನೂತನ್ ಎಸ್ ಕದಂ, ನಿರ್ಮಾಣ ಜಾಂಪಣ್ಣ ಆಶಿಯಾಳ. 9:30 ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಹನಿ ಹನಿ ಇಬ್ಬನಿ ಭಾಗ 14, ಪ್ರಸ್ತುತಿ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಇನ್ನು 10:02 11:59 ಆಕಾಶವಾಣಿ ವಿವಿಧ ಭಾರತಿ ಕೇಂದ್ರದಿಂದ ಕಾರ್ಯಕ್ರಮಗಳು ಮೂಡಿಬರಲಿವೆ. ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕೃಷ್ಣನ ಕೊರಳಿನ ನಾದ, ಶ್ರೀಕೃಷ್ಣ ಜನ್ಮಾಷ್ಟಮಿ ಕುರಿತು ವಿಶೇಷ ಕಾರ್ಯಕ್ರಮ, ಪ್ರಸ್ತುತಿ ನೀರಜಾ ಕಾರ್ಟಿಗಿ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹದ ಸಂದರ್ಭದಲ್ಲಿ ಪೌಷ್ಟಿಕಾಂಶಗಳ ಮಹತ್ವ ಕುರಿತು ಡಾಕ್ಟರ್ ಬಿ ಕೆ ಮನೋಜ್ ಕುಮಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

ಇನ್ನು ನಿಲಯದ ಸಂಜೆ ಪ್ರಸಾರದಲ್ಲಿ 5 ಗಂಟೆಗೆ ಚಿತ್ರಗೀತೆಗಳು, 5:30 ಯುವವಾಣಿ ಕಾರ್ಯಕ್ರಮದಲ್ಲಿ ನಗೆ ಭಾಷಣ ಗೋವಿಂದ ರೆಡ್ಡಿ ಬಳಗನೂರ್ ಅವರಿಂದ, 6:15 ವಿಜ್ಞಾನ ರಶ್ಮಿ, ವಿಷಯ ಕಿರುಮೆದುಳು, ಈ ವಿಷಯ ಕುರಿತು ಮಾಹಿತಿ ನೀಡಲಿದ್ದಾರೆ. ಪ್ರಸ್ತುತಿ ವಿಜಯಶ್ರೀ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. 6:51 ರೈತರಿಗಾಗಿ ಕಾರ್ಯಕ್ರಮ, ಕೃಷಿ ರಂಗದಲ್ಲಿ ಹತ್ತಿ ಮತ್ತು ಮೆಣಸಿನಕಾಯಿ ಬೆಲೆಯಲ್ಲಿ ಸಮಸ್ಯೆಗಳ ಕುರಿತು ಬೆಂಗಳೂರಿನ ಕೃಷಿ ತಂತ್ರಜ್ಞಾನ ಸಂಸ್ಥೆ ಕಾರ್ಯಕಾರಿ ಸಮಿತಿಯ ಸದಸ್ಯರು ಮತ್ತು ನಿವೃತ್ತ ಡೀನರಾದ ಡಾಕ್ಟರ್ ಎಂ ಭೀಮಣ್ಣ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ವೆಂಕಟೇಶ್ ಹೂಗಾರ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ನಂತರ ಜಾನಪದ ಕಾರ್ಯಕ್ರಮ ಸಂಗೀತ ಕಾರ್ಯಕ್ರಮದಲ್ಲಿ ಕುಷ್ಟಗಿ ತಾಲೂಕಿನ ತಗ್ಗೇಹಾಳ್ ಗ್ರಾಮದ ರಾಮಣ್ಣ ಚೌಡಿಕಿ, ಬಸಪ್ಪ ಮತ್ತು ಸಂಗಡಿಗರಿಂದ ಗೀಗಿ ಪದಗಳು. 7:45 ಚಿತ್ರಗೀತೆಗಳು, ನಿಮ್ಮ ಕರೆ ನಿಮಗೊಂದು ಗೀತೆ, ನಿಮ್ಮ ನೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ. 8:30 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಅಮತಿಹಾಳ್ ಗ್ರಾಮದ ಮಹದೇವಪ್ಪ ಮತ್ತು ಸಂಗಡಿಗರಿಂದ ಕಣಿಹಲಗೆ ವಾದನ. 9:15 ಭಾವಗೀತೆಗಳು, 9:30

ಕರೆಂಟ್ ಅಫೇರ್ಸ್ ಪ್ರಚಲಿತ ಸುದ್ದಿ ಮಾಹಿತಿ ದೆಹಲಿ ಕೇಂದ್ರದಿಂದ 10 ಗಂಟೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸರೋದ್ವಾದನ ಅಲಿ ಅಕ್ಬರ್ ಖಾನ್ ಅವರಿಂದ 10:30ಕ್ಕೆ ಹಿಂದಿ ಚಿತ್ರಗೀತೆಗಳು.

ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಡಿರಿ. ಈಗ ಸಮಯ 6:05 ಆಗುತ್ತಲಿದೆ. ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಇದುವರೆಗೆ ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:30 ಆಗುತ್ತಲಿದೆ. ಚಿಂತನ ಜಗದೀಶ್ ಬಿ ಎಂ ಅವರಿಂದ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ.
1: ಅವರಿಂದ ಶ್ರುತಿ ಲಯ ತಾಳಗಳ ನಿಯಮಕ್ಕೆ ಅನುಗುಣವಾಗಿ ಸ್ವರಗಳನ್ನು ಜೋಡಿಸಿ ಮನಸ್ಸಿಗೆ ಆನಂದ ನೀಡುವ ಭಾವನೆ ವ್ಯಕ್ತಪಡಿಸುವ ಕಲೆಯೇ ಸಂಗೀತ. ನಮ್ಮ ದೇಶದಲ್ಲಿ ಸಂಗೀತಕ್ಕೆ ಸಹಸ್ರಮಾನ ವರ್ಷಗಳ ಇತಿಹಾಸವಿದೆ. ಮಾನವರ ಸಾಮಾಜಿಕ ಧಾರ್ಮಿಕ ಜೀವನದ ಅವಿಭಾಜ್ಯ ಅಂಗ ಇದಾಗಿದೆ. ಸಪ್ತಸ್ವರಗಳು, ರಾಗಗಳು, ತಾಳಗಳು ಸಂಗೀತದ ಶಾಸ್ತ್ರಗಳಾಗಿವೆ. ಇನ್ನು ಕೀರ್ತನೆ, ವರ್ಣಗಳು ಸಂಗೀತದ ಕೃತಿಗಳು ಎಂದು ಕರೆಯಲಾಗಿದೆ. ರಾಗ, ಆಲಾಪನೆ, ನೆರವಲ್, ಕಲ್ಪನಾ ಸ್ವರ, ತಾನ, ರಾಗತಾನ, ಪಲ್ಲವಿಯನ್ನು ಮನೋಧರ್ಮ ಸಂಗೀತ ಎಂದು ಹೇಳಲಾಗುತ್ತದೆ. ಸಂಗೀತ ಮಾನವನ ಮಾನಸಿಕ ಭಾವನಾತ್ಮಕ ಬೆಳವಣಿಗೆಯ ಅಡಿಗಲ್ಲಾಗಿದೆ. ಏಕಾಗ್ರತೆ ಬೆಳೆಯಲು, ಮನಸ್ಸಿಗೆ ನೆಮ್ಮದಿ ಹಾಗೂ ಆನಂದ ಉಂಟು ಮಾಡುವ ದಿವ್ಯ ಔಷಧಿಯಾಗಿ ಸಂಗೀತ ಮಹತ್ವಕ್ಕೆ ಬರುತ್ತದೆ. ಅಷ್ಟೇ ಅಲ್ಲದೆ ಹೃದಯದ ಬಡಿತವನ್ನು ಸ್ಥಿರಗೊಳಿಸಿ ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಂಗೀತ ಸಹಾಯಕಾರಿ ಎಂದು ದೃಢಪಡಿಸಲಾಗಿದೆ. ಸಂಗೀತ ಪಾರಂಪರಿಕ ಇತಿಹಾಸ ಸಂಪ್ರದಾಯವನ್ನು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಕೊಂಡೊಯ್ಯುವ ಕಾರ್ಯದಲ್ಲಿ ಹಾಗೂ ನಮ್ಮ ಸಾಮಾಜಿಕ ವ್ಯವಸ್ಥೆ ಸದೃಢವಾಗುವಲ್ಲಿ ನೆರವಾಗುತ್ತದೆ. ನಮ್ಮ ಸುತ್ತಲಿನ ಪರಿಸರವನ್ನು ನಾವು ಒಮ್ಮೆ ಸೂಕ್ಷ್ಮವಾಗಿ ಗಮನಿಸಿದಾಗ ಸಂಗೀತ ಪ್ರಕೃತಿಯ ಪ್ರತಿ ಕಣದಲ್ಲೂ ತುಂಬಿರುವುದು ನಮ್ಮ ಅರಿವಿಗೆ ಬರೆದಿರಲಾರದು. ಹರಿವ ನದಿಗಳು, ಭೋರ್ಗರೆವ ಜಲಪಾತಗಳು, ಬೀಸುವ ಗಾಳಿಯ ಶಬ್ದ, ಸಾಗರದ ಅಲೆಗಳ ಶಬ್ದ, ಇಳೆಗೆ ತಾಳಬದ್ಧವಾಗಿ ಬೀಳುವ ಮಳೆಹನಿಗಳಲ್ಲಿ ಸಂಗೀತ ಅಡಗಿದೆ. ಈ ಕಾರಣಕ್ಕಾಗಿಯೇ ಹೇಳುವುದು, ಕೇಳುವ ಕಿವಿ, ನೋಡುವ ಕಣ್ಣಿದ್ದರೆ ಎಲ್ಲೆಲ್ಲೂ ಸಂಗೀತವೇ. ನಮ್ಮ ದೇಶದಲ್ಲಿ ಸಂಗೀತ ಎರಡು ಮುಖ್ಯ ಪ್ರಕಾರಗಳನ್ನು ಹೊಂದಿದೆ. ಅವು ಯಾವುವೆಂದರೆ ಹಿಂದೂಸ್ತಾನಿ ಸಂಗೀತ ಮತ್ತು ಕರ್ನಾಟಕ ಸಂಗೀತ ಎಂಬುವಾಗಿವೆ. ಸಂಗೀತ ನಮ್ಮ ದೇಶದ ಪ್ರಾಚೀನ ಶಿಲಾಯುಗದಲ್ಲೂ ಕೂಡ ಇತ್ತು ಎಂಬುದಕ್ಕೆ ಆ ಸಮಯದಲ್ಲಿ ನಮಗೆ ದೊರೆತಿರುವ ವಾದ್ಯಗಳು ಹಾಗೂ ಇತರೆ ಸಾಧನಗಳಿಂದ ಪುಷ್ಟಿ ನೀಡುತ್ತದೆ. ವೇದಗಳ ಕಾಲದಿಂದ ಜೀವನದ ಅವಿಭಾಜ್ಯ ಅಂಗವಾಗಿ ಸಂಗೀತ ತನ್ನ ಸ್ಥಾನವನ್ನು ಪಡೆದುಕೊಂಡಿದೆ. ಎಲ್ಲಿ ಮಾತುಗಳು ಕೊನೆಗೊಳ್ಳುತ್ತವೆಯೋ ಅಲ್ಲಿ ಸಂಗೀತದ ಆರಂಭ ಆಗುತ್ತದೆ ಎಂಬ ಮಾತು ಜನಜನಿತವಾಗಿದೆ. ಸಂಗೀತದ ಒಂದು ಕ್ಷಣ ಸೃಷ್ಟಿಸಲು ವರ್ಷಗಳ ಮೌನ ಬೇಕಾಗುತ್ತದೆ ಎಂದು ನಾಡಿನ ಖ್ಯಾತ ಹಿಂದೂಸ್ತಾನಿ ಗಾಯಕರಾದ ಡಾಕ್ಟರ್ ಮಲ್ಲಿಕಾರ್ಜುನ ಮನ್ಸೂರ್ರವರು ಅಭಿಪ್ರಾಯಪಟ್ಟಿದ್ದಾರೆ. ಸಾರ್ವತ್ರಿಕ ಭಾಷೆಯಾದ ಸಂಗೀತ ದೈವಿಕ ಅನುಭೂತಿಯಾಗಿದೆ. ಸಂಗೀತಾಸಕ್ತರನ್ನು ಭಾವಪರವಶರಾಗಿಸುವ, ಹರ್ಷ ಪುಲಕಿತರನ್ನಾಗಿಸುವ, ಭಕ್ತಿಯ ಭಾವೋತ್ಕಟತೆಯನ್ನು ಅನುಭವಿಸುವಂತಹ ಶಕ್ತಿ ಸಂಗೀತಕ್ಕೆ ಇದೆ. ಬ್ರಹ್ಮಾಂಡ ಮೌನ ಸೃಷ್ಟಿಸುವ ಮತ್ತು ಆ ಒಂದು ಅನುಭವವನ್ನು ಅನುಭವಿಸುವ ಅದ್ಭುತ ಶಕ್ತಿ ಸಂಗೀತಕ್ಕೆ ಮಾತ್ರ ಇದೆ. ಮನದ ಮಾತಾದ ಭಾವನೆಗಳ ಅಭಿವ್ಯಕ್ತಿಯಾದ ಸಂಗೀತಕ್ಕೆ ನಾಡಿನ ಅನೇಕ ಖ್ಯಾತನಾಮರು ತಮ್ಮದೇ ಆದ ವಿಶಿಷ್ಟ ಸೇವೆಯನ್ನು ಸಲ್ಲಿಸಿದ್ದಾರೆ. ಶಿವಪುತ್ರಪ್ಪ ಕಾಂಕೊಳಿ ಮಠ ಅಂದರೆ ಕುಮಾರ ಗಂಧರ್ವರು, ಸಾಯಿ ಗಂಧರ್ವರು, ಪಂಡಿತ ಭೀಮಸೇನ್ ಜೋಶಿಯವರು, ಶ್ರೀಮತಿ ಗಂಗೂಬಾಯಿ ಹಾನಗಲ್ರವರು, ಪಂಚಾಕ್ಷರ ಸ್ವಾಮಿ ಗವಾಯಿಗಳವರು, ಡಾಕ್ಟರ್ ಬಸವರಾಜ ರಾಜಗುರುಗಳವರು, ಪಂಡಿತ ಪುಟ್ಟರಾಜ ಗವಾಯಿಗಳವರು, ಹೀಗೆ ಪಟ್ಟಿ ಬೆಳೆಯುತ್ತಲೇ ಹೋಗುತ್ತದೆ. ಇವರೆಲ್ಲರ ಕೊಡುಗೆ ನಾಡಿನ ಸಂಗೀತ ಕ್ಷೇತ್ರದಲ್ಲಿ ಅಗಣಿತವಾಗಿದೆ, ಅಪರಿಮಿತವಾಗಿದೆ. ಉಭಯ ಗಾನ ವಿಶಾರದ ಪಂಡಿತ ಪಂಚಾಕ್ಷರ ಗವಾಯಿಗಳು ಹಾಗೂ ಪಂಡಿತ ಪುಟ್ಟರಾಜ ಗವಾಯಿಗಳ ಸಂಗೀತ ಸೇವೆ ನಾಡಿನ ಸಂಗೀತ ಕ್ಷೇತ್ರದಲ್ಲಿ ಅದ್ವಿತೀಯವಾದುದು. ಶಿಲ್ಪಕಲೆ ಕಲ್ಲುಗಳಲ್ಲಿ ಸಂಗೀತ ಹೊರಹೊಮ್ಮಿಸಿದ ಖ್ಯಾತರ ನಾಡು ನಮ್ಮ ಕನ್ನಡ ನಾಡು. ಹೀಗೆ ಸಂಗೀತದ ಬಗ್ಗೆ ಹೇಳ ಹೊರಟಾಗ ಪದಗಳು ಸಾಕಾಗುವುದಿಲ್ಲ. ಕೇವಲ ನಮ್ಮ ಭಾವನೆಯನ್ನು ಕೆಲ ನುಡಿಗಳಲ್ಲಿ ನಾವು ವ್ಯಕ್ತಪಡಿಸಬಹುದೇ ವಿನಃ ಸಂಗೀತಕ್ಕೆ ಅದರದೇ ಆದ ಶಕ್ತಿ ಇದೆ. ಇದನ್ನು ಆಲಿಸುವ ಕಿವಿ ಇರಬೇಕು, ನೋಡುವ ಕಣ್ಣಿರಬೇಕು, ಆಗ ಜೀವನ ಪಾವನವಾಗುತ್ತದೆ ಅಲ್ಲವೇ?
2: ಇದುವರೆಗೂ ಜಗದೀಶ್ ಬಿಎಂ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:35. ದೇಶಭಕ್ತಿ ಗೀತೆ ಜಿ ಎಸ್ ಉಬಾರ್ಡ್ಕ್ ಅವರ ರಚನೆ, ವೃಂದಗಾನದಲ್ಲಿ.

0: ದೇಶಭಕ್ತಿ ಗೀತೆ ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಸಮಯ 6:40. ಜನಪದ ಸಂಗೀತ ಕಾರ್ಯಕ್ರಮ. ಇಂದಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕುಷ್ಟಗಿ ತಾಲೂಕಿನ ರೇಣುಕಾ ಆಚಾರಿ ಮತ್ತು ಸಂಗಡಿಗರಿಂದ ಸಂಪ್ರದಾಯ ಪದಗಳು.
1: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
2: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸೀ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
1: ಇಲ್ಲಿಯವರೆಗೆ 9,50,000,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.

ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕುಷ್ಟಗಿ ತಾಲೂಕಿನ ರೇಣುಕಾ ಆಚಾರಿ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:55 ಆಗುತ್ತಲಿದೆ. ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: प्रदेशे अतिवृष्टेः सम्भावनां दृष्ट्वा नारङ्गवर्णपरा सञ्चेतना प्रसारिता अस्ति। महिला क्रिकेट क्रीडायां संयुक्तारबामीरातस्य दुबई अन्ताराष्ट्रिय क्रीडांगणे ग्रुप ए इत्यस्य द्वितीय स्पर्धायां भारतं हांगकांग दलं 37.1 धावनांकैः पराजित्य उपान्त्यचक्रे प्रविष्टम् इति वार्ताः।
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7 ಗಂಟೆ. ಪ್ರಕಟಣೆಗಳು, ಕಾರ್ಯಕ್ರಮ ಮುಖ್ಯಾಂಶಗಳು. ಕೇಳುಗರೆ, ಇಂದು 1 ಗಂಟೆಗೆ ಪ್ರಗತಿಪಥ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತಾದ ಕಾರ್ಯಕ್ರಮದಲ್ಲಿ ಪಿಎಂ ಕೃಷಿ ಉದ್ಯಾನ್ ಕುರಿತು ಮಾಹಿತಿ ನೀಡಲಿದ್ದಾರೆ. ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಯ ಕಲಬುರಗಿ ವಿಭಾಗೀಯ ಪ್ರಧಾನ ವ್ಯವಸ್ಥಾಪಕರಾದ ಶ್ರೀ ಜಿ ಕೆ ವೆಂಕಟೇಶ್ ಅವರು. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.
2: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
3: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
2: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
3: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
2: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700 01 4242
3: 8700 01 4242.
4: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡದ ಪ್ರಕಟಣೆ.
5: ಇನ್ನು ಮುಂದೆ ಪತ್ರ ಹಾಗೂ ಪಾರ್ಸೆಲ್ಗಳನ್ನು ಕಳುಹಿಸಲು ಪೋಸ್ಟ್ ಆಫೀಸ್ನಲ್ಲಿ ಲೈನ್ನಲ್ಲಿ ನಿಲ್ಲುವ ಅಗತ್ಯವಿಲ್ಲ.
4: ಅಂಚೆ ಇಲಾಖೆಯಿಂದ ಪ್ರಾರಂಭಿಸಲಾದ ಡಾಕ್ ಸೇವಾ ಮೊಬೈಲ್ ಆಪ್ ಅಂಚೆ ಸೇವೆಗಳನ್ನು ಬಳಕೆದಾರರ ಮನೆ ಬಾಗಿಲಿಗೆ ತಲುಪುವಂತೆ ರೂಪಿಸಲಾಗಿದೆ.
5: ಬಳಕೆದಾರರು ಮನೆಯಿಂದಲೇ ದೇಶದ ಯಾವುದೇ ಭಾಗಕ್ಕೆ ಹಾಗೂ 150 ವಿದೇಶಗಳಿಗೆ ಪತ್ರ ಹಾಗೂ ಪಾರ್ಸೆಲ್ಗಳನ್ನು ಬುಕ್ ಮಾಡಬಹುದು.
4: ಪೋಸ್ಟ್ಮ್ಯಾನ್ ಮೂಲಕ ಪಿಕಪ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ವಾಟ್ಸ್ಆಪ್ ಸಹಾಯವಾಣಿ 9449849350.
1: ಪ್ರಕಟಣೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:02 ಆಗುತ್ತಿದೆ. ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆಗಳು, ನಂತರ 7:05 ಪ್ರದೇಶ ಸಮಾಚಾರ.

0: ಒದಗಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟ್ ಬರ್ತೀನಿ.
2: ಏನಮ್ಮ ಹಾಗೆ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ, ಕಸ ಎಸೆಯೋದಲ್ಲ. ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ ಹಾಗೆ ಮನುಷ್ಯರಲ್ವಾ?
3: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
2: ಎಲ್ಲಿ ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟು ಎಲ್ಲ ಬೇರೆ ಬೇರೆ ಮಾಡಿದ್ಯಾ ತಾನೇ?
1: ಓ, ಅದು ಬೇರೆ ಮಾಡ್ತಾರೆ.
2: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
1: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡ್ ಮಾಡ್ಬೇಕು, ಗೊತ್ತಾಯ್ತಾ?
2: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.
4: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗಿವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
5: ಅಮ್ಮ, ನನಗಂತೂ ನಿನ್ ಇಡ್ಲಿ, ದೋಸೆ, ಅವಲಕ್ಕಿ, ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
6: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡು. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
7: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲವಂತ್. ಮುಖ್ಯಾಂಶಗಳು. ಕಲಬುರಗಿ ಜಿಲ್ಲೆಯ ಮಹತ್ವದ ಎರಡು ನೀರಾವರಿ ಯೋಜನೆಗಳಿಗೆ ಸಚಿವ ಸಂಪುಟ ಒಪ್ಪಿಗೆ. ಪಿಎಂ ಕುಸುಮ್ ಸಿ ಯೋಜನೆ. ಚಿಕ್ಕಬಳ್ಳಾಪುರದ ಕೃಷಿಕ ನಾರಾಯಣಸ್ವಾಮಿ ಸೌರವಿದ್ಯುತ್ ಉತ್ಪಾದನೆಯಲ್ಲಿ ಮಾದರಿ. ಧಾರವಾಡದ ಕೃಷಿ ನವೋದ್ಯಮ ಪೋಷಣ ಕೇಂದ್ರ. ಕೇಂದ್ರ ಕೃಷಿ ಸಚಿವಾಲಯದಿಂದ 10 ಕೋಟಿ ರೂಪಾಯಿ ಪ್ರೋತ್ಸಾಹಧನ. ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿ, ನಾಡಿನಾದ್ಯಂತ ಸಂಭ್ರಮ, ಹಬ್ಬದ ಮೆರಗು. ಈಗ ವಾರ್ತೆಗಳ ವಿವರ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿ ನಡೆದ ಸಚಿವ ಸಂಪುಟ ಸಭೆ ಕಲಬುರಗಿ ಜಿಲ್ಲೆಗೆ ಸಂಬಂಧಿಸಿದ ಒಟ್ಟು 105.20 ಕೋಟಿ ರೂಪಾಯಿ ಮೊತ್ತದ ಎರಡು ಮಹತ್ವದ ನೀರಾವರಿ ಯೋಜನೆಗಳಿಗೆ ಒಪ್ಪಿಗೆ ನೀಡಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯಿಸಿ, ಬೋರಿ ನದಿಯಿಂದ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ 12 ಕೆರೆಗಳಿಗೆ ನೀರು ತುಂಬಿಸುವ 56 ಕೋಟಿ ರೂಪಾಯಿ ಮೊತ್ತದ ಏತ ನೀರಾವರಿ ಯೋಜನೆ ಹಾಗೂ ಕಲಬುರಗಿ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಸಣ್ಣ ನೀರಾವರಿ ಹಾಗೂ ಜಲಸಂರಕ್ಷಣಾ ಕಾಮಗಾರಿಗಳನ್ನು ಕೈಗೊಳ್ಳಲು 49.20 ಕೋಟಿ ರೂಪಾಯಿ ಮೊತ್ತದ ಯೋಜನೆಯನ್ನು ಸಚಿವ ಸಂಪುಟ ಅನುಮೋದಿಸಿದೆ ಎಂದರು. ಮೈಸೂರು ದಸರಾ ಉತ್ಸವಕ್ಕೆ ದಕ್ಷಿಣ ಭಾರತದ ಎಲ್ಲ ಮುಖ್ಯಮಂತ್ರಿಗಳನ್ನು ಆಹ್ವಾನಿಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತೀರ್ಮಾನಿಸಿದ್ದಾರೆ. ಮೈಸೂರು ದಸರಾ ಆಯೋಜನೆಯ ಪ್ರಗತಿ ಪರಿಶೀಲನಾ ಸಭೆ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಕೇಂದ್ರ ರಕ್ಷಣಾ ಖಾತೆ ಸಚಿವರ ಜೊತೆ ಸಮಾಲೋಚಿಸಿ ಏರ್ ಶೋ, ಡ್ರೋನ್ ಪ್ರದರ್ಶನ, ಇಸ್ರೋ, ಡಿಆರ್ಡಿಒ ಸೇರಿದಂತೆ ನಾಡಿನ ಖ್ಯಾತ ಸಂಸ್ಥೆಗಳಿಂದ ಸ್ತಬ್ಧಚಿತ್ರ ಜಾಥಾ, ಕಲಾತಂಡಗಳಿಂದ ಪ್ರದರ್ಶನ ಏರ್ಪಡಿಸಲು ಸಭೆ ನಿರ್ಧರಿಸಿತು. ಪ್ರಧಾನಮಂತ್ರಿ ಕುಸುಮ್ ಸಿ ಯೋಜನೆ ಅಡಿ ಚಿಕ್ಕಬಳ್ಳಾಪುರದ ನಾರಾಯಣಸ್ವಾಮಿ ಅವರ 40 ಎಕರೆ ಜಮೀನು ಈಗ ಸಾವಿರಾರು ರೈತರ ಕೃಷಿ ಭೂಮಿಗೆ ವಿದ್ಯುತ್ ಪೂರೈಸಲು ನೆರವಾಗುತ್ತಿದೆ. ತಮ್ಮ ಜಮೀನನ್ನು ಸೌರ ಯೋಜನೆಗೆ ಗುತ್ತಿಗೆ ನೀಡುವ ಮೂಲಕ ಅವರು ಸ್ಥಿರ ಆದಾಯದ ಮೂಲವನ್ನು ಕಂಡುಕೊಂಡಿದ್ದಾರೆ. ಜೊತೆಗೆ 27 ಗ್ರಾಮಗಳ ಕೃಷಿ ಪಂಪ್ಸೆಟ್ಗಳಿಗೆ ಹಗಲಿನ ವೇಳೆಯಲ್ಲಿ ವಿದ್ಯುತ್ ಪೂರೈಕೆ ಕೊಡುಗೆ ನೀಡುತ್ತಿದ್ದಾರೆ ಎಂದು ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿ ಧಾರವಾಡ ಭಾರತೀಯ ಪಾರಂಪರಿಕ ಜ್ಞಾನ ಪ್ರಣಾಳಿ ಸಮೂಹದ 3ನೇ ಅಂತಾರಾಷ್ಟೀಯ ಸಮ್ಮೇಳನವನ್ನು ನಾಳೆ ಮತ್ತು ನಾಡಿದ್ದು ಆಯೋಜಿಸಿದೆ ಎಂದು ಸಂಸ್ಥೆಯ ನಿರ್ದೇಶಕ ಪ್ರೊಫೆಸರ್ ವೆಂಕಪ್ಪಯ್ಯ ದೇಸಾಯಿ ತಿಳಿಸಿದ್ದಾರೆ. ಐಐಟಿ ಧಾರವಾಡದ ಭಾರತೀಯ ಜ್ಞಾನ ಪದ್ಧತಿಗಳ ಶ್ರೇಷ್ಠತಾ ಕೇಂದ್ರ, ಹೊಸ ದಿಲ್ಲಿಯ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯ, ಅನುಸಂಧಾನ ರಾಷ್ಟೀಯ ಸಂಶೋಧನಾ ಪ್ರತಿಷ್ಠಾನ, ಕೇಂದ್ರ ಶಿಕ್ಷಣ ಸಚಿವಾಲಯದ ಭಾರತೀಯ ಜ್ಞಾನ ವ್ಯವಸ್ಥೆಗಳ ವಿಭಾಗದ ಸಹಯೋಗದಲ್ಲಿ ಈ ಕಾರ್ಯಾಗಾರ ನಡೆಯಲಿದೆ. ದೇಶದ ಖ್ಯಾತನಾಮ ವಿದ್ವಾಂಸರು ಪಾಲ್ಗೊಳ್ಳಲಿದ್ದಾರೆ ಎಂದರು. ಕೇಂದ್ರದ ಕೃಷಿ ಸಚಿವಾಲಯ ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೃಷಿ ನವೋದ್ಯಮ ಪೋಷಣ ಕೇಂದ್ರಕ್ಕೆ 10 ಕೋಟಿ ರೂಪಾಯಿ ಉತ್ತೇಜನ ನಿಧಿ ನೀಡಿದೆ. ರೈತರ ಆದಾಯ ಹೆಚ್ಚಿಸಲು ಕೃಷಿ ನವೋದ್ಯಮ ಪೋಷಣ ಕೇಂದ್ರ ಕೃಷಿ ಉದ್ಯಮಿಗಳಿಗೆ ಸೂಕ್ತ ಮಾರ್ಗದರ್ಶನ, ಆರ್ಥಿಕ ನೆರವು ಹಾಗೂ ತಾಂತ್ರಿಕ ನೆರವು ನೀಡುವ ಮೂಲಕ ಗ್ರಾಮೀಣ ಆರ್ಥಿಕತೆಗೆ ಹೊಸ ಚೈತನ್ಯ ನೀಡುತ್ತಿದೆ. ಕಬ್ಬಿನ ಹಾಲು ವರ್ಷಪೂರ್ತಿ ಕಾಯ್ದಿಡುವ ತಂತ್ರಜ್ಞಾನ, ಕತ್ತೆ ಹಾಲಿನ ಸೋಪು, ಸಜ್ಜೆ ಪೇಯ, ಹೀಗೆ 80ಕ್ಕೂ ಹೆಚ್ಚು ಕೃಷಿ ನವೋದ್ಯಮಗಳು

0: 158 ಕೋಟಿ ರೂಪಾಯಿ ವಹಿವಾಟು ದಾಖಲಿಸಿವೆ. ಪ್ರದೇಶ ಸಮಾಚಾರಕ್ಕಾಗಿ ಈ ಕುರಿತು ಮಾಹಿತಿ ನೀಡಿದ್ದಾರೆ ಕೃಷಿ ನವೋದ್ಯಮ ಪೋಷಣ ಕೇಂದ್ರದ ಮುಖ್ಯಸ್ಥ ಡಾಕ್ಟರ್ ಎಸ್ಎಸ್ ಡೊಳ್ಳಿ.
1: ಕೃಷಿ ವಿಶ್ವವಿದ್ಯಾಲಯದಲ್ಲಿರುವಂತಹ ಕೃಷಿ ಸ್ಟಾರ್ಟ್ಅಪ್ ಭಾರತ ಸರ್ಕಾರದ ಕೃಷಿ ಮಂತ್ರಾಲಯದಿಂದ ಅನುಷ್ಠಾನ ಮಾಡಿರುವಂತಹ ಒಂದು ಯೋಜನೆ. ಕೃಷಿ ಸ್ಟಾರ್ಟ್ಅಪ್ಗಳಿಗೆ ಪ್ರೋತ್ಸಾಹ ಕೊಡುವಂತದ್ದು, ತಾಂತ್ರಿಕ ಸಹಾಯ ಮತ್ತು ಹಣ ಸಹಾಯ ನೀಡುವಂತಹ ಒಂದು ಯೋಜನೆ 2018-19 ಇಲ್ಲಿವರೆಗೆ ಕಾರ್ಯನಿರ್ವಹಿಸುತ್ತಾ ಬಂದಿದೆ. 168 ಸ್ಟಾರ್ಟ್ಅಪ್ಗಳಿಗೆ ಪ್ರೋತ್ಸಾಹ ನೀಡಿ ಅವು ಈಗ ತಮ್ಮ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಎರಡು ತರದ ಸ್ಟಾರ್ಟ್ಅಪ್ಗಳನ್ನು ನಾವು ಸಾಮಾನ್ಯವಾಗಿ ಪ್ರೋತ್ಸಾಹ ಮಾಡ್ತೇವೆ. ಒಂದು ಐಡಿಯಾ, ಒಂದು ಕೃಷಿಯಲ್ಲಿರುವಂತಹ ಸಮಸ್ಯೆಗೆ ಒಂದು ಹೊಸ ಒಂದು ವಿನೂತನತೆ ಪ್ರಪೋಸಲ್ಗಳು, ಮತ್ತು ಇನ್ನೊಂದು ಸೀಡ್ ಸ್ಟೇಜ್ ಸ್ಟಾರ್ಟ್ಅಪ್ಸ್ ಗಳಂತ ನಾವು ಅಂದ್ರೆ ಆಗಲೇ ಒಂದು ತಂತ್ರಜ್ಞಾನ ಒಂದು ಅವರು ಕಂಡುಕೊಂಡಿರ್ತಾರೆ, ಅದನ್ನ ಮಾರುಕಟ್ಟೆಗೆ ತಂದು ಪ್ರಾರಂಭದಲ್ಲಿರುವಂತ ಹಂತದಲ್ಲಿರುವಂತಹ ಸ್ಟಾರ್ಟ್ಅಪ್ ಗಳಿಗೆ ಪ್ರೋತ್ಸಾಹ ನೀಡಿ ತಾಂತ್ರಿಕ ಹಾಗೂ ಹಣಕಾಸಿನ ಪ್ರೋತ್ಸಾಹ ನೀಡುವಂತಹ ಇನ್ನೊಂದು ಸ್ಟಾರ್ಟ್ಅಪ್ ಗಳು. ಇಲ್ಲಿವರೆಗೆ ನಾವು ಒಂದು 70 ಈ ಸೀಡ್ ಸ್ಟೇಜ್ ಸ್ಟಾರ್ಟ್ಅಪ್ ಗಳು, ಇನ್ನು ಸುಮಾರು ಒಂದು 80 ಪ್ರೀ ಸೀಡ್ ಸ್ಟಾರ್ಟ್ಅಪ್ ಗಳನ್ನ ಪ್ರೋತ್ಸಾಹ ಮಾಡಲಾಗಿದೆ. ಅದರಲ್ಲಿ ಸೀಡ್ ಸ್ಟೇಜ್ ಅಲ್ಲಿ ಇರುವಂತಹ ಸ್ಟಾರ್ಟ್ಅಪ್ ಗಳು 158 ಕೋಟಿ ವ್ಯವಹಾರವನ್ನ ಇಲ್ಲಿವರೆಗೆ ಮಾಡಿದ್ದಾರೆ. 1 ಲಕ್ಷಕ್ಕೂ ಮೀರಿ ರೈತರನ್ನ ತಲುಪಿದ್ದಾರೆ ಮತ್ತು 1,000ಕ್ಕಿಂತಲೂ ಹೆಚ್ಚಿಗೆ ಉದ್ಯೋಗಗಳನ್ನ ಸೃಷ್ಟಿ ಮಾಡಿದ್ದಾರೆ. ಈ ಸ್ಟಾರ್ಟ್ಅಪ್ ಗಳಿಂದ ಬಂದಿರುವಂತಹ ತಂತ್ರಜ್ಞಾನಗಳಲ್ಲಿ ಸುಮಾರು 40 ಸ್ಟಾರ್ಟ್ಅಪ್ ಗಳಿಗೆ ಪೇಟೆಂಟ್ ಕೂಡ ದೊರಕಿದೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿ. ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯಂದು ವಿಜೃಂಭಣೆಯಿಂದ ಕೃಷ್ಣ ಜನ್ಮಾಷ್ಟಮಿ ಆಚರಿಸಲಾಗುತ್ತದೆ. ಬಾಲಕೃಷ್ಣನನ್ನು ಶೃಂಗರಿಸಿ ತೊಟ್ಟಿಲಲ್ಲಿ ತೂಗಿ ಮೃಷ್ಟಾನ್ನ ನೈವೇದ್ಯವನ್ನು ಸಮರ್ಪಿಸಲಾಗುತ್ತದೆ. ವೃಂದಾವನ, ಮಥುರಾ, ದ್ವಾರಕಾದ ಶ್ರೀಕೃಷ್ಣ ಮಂದಿರಗಳಲ್ಲಿ ಮುದ್ದು ಕೃಷ್ಣನ ಜನ್ಮದಿನವನ್ನು ಭಕ್ತಿಭಾವ ಮತ್ತು ಶ್ರದ್ಧೆಯಿಂದ ಆಚರಿಸಲಾಗುತ್ತಿದೆ. ಮಹಾರಾಷ್ಟ್ರ ಹಾಗೂ ತಮಿಳುನಾಡಿನಲ್ಲಿ ವಿಶೇಷ ಮೊಸರಿನ ಮಡಕೆಯನ್ನು ಒಡೆಯುವ ದಹಿ ಹಾಂಡಿ ಹಾಗೂ ಉರೈಡಿ ಸ್ಪರ್ಧೆಗಳು ನಡೆಯಲಿವೆ. ಶ್ರೀಕೃಷ್ಣ ಜನ್ಮೋತ್ಸವಕ್ಕೆ ಉಡುಪಿ ಸಜ್ಜಾಗಿದ್ದು ರಥಬೀದಿ ಹಾಗೂ ಶ್ರೀಕೃಷ್ಣ ಮಠದ ಸುತ್ತಮುತ್ತ ಹಬ್ಬದ ವಾತಾವರಣ ಕಳೆಗಟ್ಟಿದೆ. ಪರ್ಯಾಯ ಶಿರೂರು ಮಠದ ಆಶ್ರಯದಲ್ಲಿ ಈ ಬಾರಿ ವಿಜೃಂಭಣೆಯಿಂದ ಕೃಷ್ಣ ಜನ್ಮಾಷ್ಟಮಿ ಜರುಗಲಿದೆ. ಮಧ್ಯರಾತ್ರಿ 12:12 ಶ್ರೀಕೃಷ್ಣನಿಗೆ ಅರ್ಘ್ಯ ಪ್ರದಾನ ನೆರವೇರಿತು. ನಾಳೆ ರಥಬೀದಿಯ ವಿಶೇಷ ವೇದಿಕೆಯಲ್ಲಿ ಸಾಂಪ್ರದಾಯಿಕ ಮಲ್ಲಯುದ್ಧ ಪ್ರದರ್ಶನ ನಡೆಯಲಿದೆ. ರಾಜ್ಯದ ವಿವಿಧೆಡೆಯಿಂದ ಸಹಸ್ರಾರು ಭಕ್ತರು ಕನಕನ ಕಿಂಡಿಯ ಮೂಲಕ ಶ್ರೀಕೃಷ್ಣನ ದರ್ಶನಕ್ಕಾಗಿ ಉಡುಪಿಗೆ ಆಗಮಿಸಿದ್ದಾರೆ. ಗೋಸಲ ವಂಶಜರಿಂದ ಪ್ರತಿಷ್ಠಾಪಿತ ಐತಿಹಾಸಿಕ ಶ್ರೀ ವೇಣುಗೋಪಾಲಸ್ವಾಮಿ ದೇವಸ್ಥಾನದ ಜಾತ್ರೆ ಹಾಗೂ ಸ್ತಂಭಾರೋಹಣ ಯಾದಗಿರಿ ಜಿಲ್ಲೆ ಸುರಪುರದಲ್ಲಿ ಇಂದಿನಿಂದ 3 ದಿನಗಳ ಕಾಲ ವಿಜೃಂಭಣೆಯಿಂದ ನಡೆಯಲಿದೆ. ಶ್ರಾವಣ ಬಹುಳ ರೋಹಿಣಿ ನಕ್ಷತ್ರದಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಿಸುವ ಸಂಪ್ರದಾಯವಿದೆ. ಮೈಸೂರಿನ ನಂಜರಾಜ್ ಬಹದ್ದೂರ್ ಛತ್ರದಲ್ಲಿ ನಾಳೆ ಹಾಗೂ ನಾಡಿದ್ದು ದೇಸಿ ಸೊಪ್ಪಿನ ಮೇಳ ಆಯೋಜಿತವಾಗಿದೆ. ಹೆಗ್ಗಡದೇವನ ಕೋಟೆಯ ಕಾಡುಹಳ್ಳಿಯ ರೈತರ 25 ವಿಧದ ಸೊಪ್ಪುಗಳು, ಕನಕಪುರದ ಕೊಳಗೊಂಡನಹಳ್ಳಿ ಮಹಿಳಾ ಸಂಘದ ವಿಶೇಷ ಕಳಲೆ ಸಾಂಬಾರು ಮೇಳದ ಆಕರ್ಷಣೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಮೈಸೂರಿನ ಸಹಜ ಸಮೃದ್ಧದ ಹಾವೇರಿ ಜಿಲ್ಲೆ ಶಿಗ್ಗಾಂವ ತಾಲೂಕು ತಿಮ್ಮಾಪುರದ ಕ್ಷೇತ್ರ ಸಂಯೋಜಕಿ, ಕಳೆ ಹಾಗೂ ಸಾಗುವಳಿ ಮಾಡದ ಸೊಪ್ಪುಗಳ ಸಂರಕ್ಷಕಿ ನೀಲಮ್ಮ ಬರದೇಲಿ.
5: ಸಹಜ ಸಮೃದ್ಧ, ಯೂಸಿಂಗ್ ಡೈವರ್ಸಿಟಿ ಹಾಗೂ ಮೈಸೂರಿನ ಜೆಎಸ್ಎಸ್ ಕೃಷಿ ವಿಜ್ಞಾನ ಕೇಂದ್ರ ಇವರ ಸಹಯೋಗದಲ್ಲಿ ಸೊಪ್ಪು ಮೇಳ ಆಯೋಜನೆಗೊಂಡಿದೆ. ಸೆಪ್ಟೆಂಬರ್ 5 ಮತ್ತು 6 ಮೈಸೂರಿನ ನಂಜರಾಜ ಬಹದ್ದೂರ್ ಛತ್ರದಲ್ಲಿ ನಡೆಯಲಿರುವ ಈ ಮೇಳದಲ್ಲಿ 150 ಅಧಿಕ ವೈವಿಧ್ಯಮಯ ಸೊಪ್ಪುಗಳ ಪ್ರದರ್ಶನ ಮತ್ತು ಮಾರಾಟ ನಡೆಯಲಿದೆ. ಈ ಮೇಳದಲ್ಲಿ ಮುರುಳೀಧರ್ ಗುಂಗುರ್ಮಳ ಇವರು ಅಜ್ಜಿಯ ಮಡಿಲು ಸೊಪ್ಪಿನ ಕಡಲು ತರಬೇತಿಯನ್ನು ನೀಡಲಿದ್ದಾರೆ. ಹಾಗೆಯೇ ಕಳೆ ಸಸ್ಯಗಳ ಬಗ್ಗೆ ಅಪಾರ ಅನುಭವವಿರುವ ಶ್ರೀವತ್ಸ ಅವರು ಅವುಗಳ ಉಪಯುಕ್ತತೆ ಬಗ್ಗೆ ಮಾಹಿತಿ ಹಂಚಲಿದ್ದಾರೆ. ಬಹಳ ಮುಖ್ಯವಾಗಿ ನೈಸರ್ಗಿಕ ಸೊಪ್ಪುಗಳ ಬಗ್ಗೆ ವಿಶೇಷ ಜ್ಞಾನ ಹೊಂದಿರುವ ಶಿಗ್ಗಾಂವ ತಾಲೂಕು

0: ತಿಮ್ಮಾಪುರದ ನೀಲಮ್ಮ ತಮ್ಮ ಜ್ಞಾನದ ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಸೊಪ್ಪುಗಳ ಬಗ್ಗೆ ತಿಳಿಯಲು, ಸೊಪ್ಪುಗಳ ವಿವಿಧ ಅಡುಗೆಗಳನ್ನು ಸವಿಯಲು ಹಾಗೂ ರೈತರ ಅನುಭವಗಳನ್ನು ಆಲಿಸಲು ಇದೊಂದು ಸದಾವಕಾಶ. ದಯವಿಟ್ಟು ಭೇಟಿ ನೀಡಿ.
1: ಶಿಕ್ಷಕರ ದಿನಾಚರಣೆ ಪೂರ್ವಭಾವಿಯಾಗಿ ಬೆಳಗಾವಿ ಜಿಲ್ಲೆಯ ಎಲ್ಲ ತಾಲೂಕುಗಳ ಒಟ್ಟು 23 ಸ್ಥಳಗಳಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು. ಬೆಳಗಾವಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಪ್ರಾದೇಶಿಕ ಆಯುಕ್ತರಾದ ಕೆಎಂ ಜಾನಕಿ ರಕ್ತದಾನ ಶಿಬಿರಕ್ಕೆ ಚಾಲನೆ ನೀಡಿದರು. ಜಿಲ್ಲಾ ಪಂಚಾಯಿತಿ ಸಿಇಒ ರಾಹುಲ್ ಶಿಂಧೆ ಮಾಹಿತಿ ನೀಡಿ 4634 ಯುನಿಟ್ ರಕ್ತ ಸಂಗ್ರಹಿಸಲಾಗಿದೆ ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಲಬುರಗಿ ಜಿಲ್ಲೆಯ ಮಹತ್ವದ ಎರಡು ನೀರಾವರಿ ಯೋಜನೆಗಳಿಗೆ ಸಚಿವ ಸಂಪುಟ ಒಪ್ಪಿಗೆ. ಪಿಎಂ ಕುಸುಮ್ ಸಿ ಯೋಜನೆ. ಚಿಕ್ಕಬಳ್ಳಾಪುರದ ಕೃಷಿಕ ನಾರಾಯಣಸ್ವಾಮಿ ಸೌರ ವಿದ್ಯುತ್ ಉತ್ಪಾದನೆಯಲ್ಲಿ ಮಾದರಿ. ಧಾರವಾಡದ ಕೃಷಿ ನವೋದ್ಯಮ ಪೋಷಣ ಕೇಂದ್ರ. ಕೇಂದ್ರ ಕೃಷಿ ಸಚಿವಾಲಯದಿಂದ 10 ಕೋಟಿ ರೂಪಾಯಿ ಪ್ರೋತ್ಸಾಹಧನ. ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿ, ನಾಡಿನಾದ್ಯಂತ ಸಂಭ್ರಮ, ಹಬ್ಬದ ಮೆರಗು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:15:48. ಪ್ರಗತಿ ಚಕ್ರ ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳನ್ನು ಆಧರಿಸಿದ ಸುದ್ದಿ ಸಂಚಿಕೆ, ಓದುವವರು ಅನಿತಾ.
3: ಆಕಾಶವಾಣಿ ಪ್ರಗತಿ ಚಕ್ರ ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳನ್ನಾಧರಿಸಿದ ಕಾರ್ಯಕ್ರಮ.
4: ಓದುತ್ತಿರುವವರು ಅನಿತಾ ಅಂಜನ್. ನಗರದ ವಿವಿಧ ವಾರ್ಡ್ಗಳಿಗೆ ಜಿಲ್ಲಾಧಿಕಾರಿ ಪೂವಿತಾ ಎಸ್, ಪಾಲಿಕೆ ಆಯುಕ್ತ ಜುಬಿನ್ ಮೊಹಪಾತ್ರ ಭೇಟಿ, ಅಭಿವೃದ್ಧಿ ಕಾಮಗಾರಿಗಳ ಪರಿಶೀಲನೆ. ಜಿಲ್ಲಾಧಿಕಾರಿ ಪೂವಿತಾ ಎಸ್ ಹಾಗೂ ರಾಯಚೂರು ಮಹಾನಗರ ಪಾಲಿಕೆಯ ಆಯುಕ್ತ ಜುಬಿನ್ ಮೊಹಪಾತ್ರ ಅವರು ಆಗಸ್ಟ್ 31 ಸೋಮವಾರದಂದು ರಾಯಚೂರು ನಗರದ ವಿವಿಧ ವಾರ್ಡ್ಗಳಿಗೆ ಭೇಟಿ ನೀಡಿ ಅಭಿವೃದ್ಧಿ ಕಾಮಗಾರಿಗಳನ್ನು ಪರಿಶೀಲನೆ ನಡೆಸಿದರು. ಮೊದಲು ರಾಯಚೂರು ನಗರದ ವಾರ್ಡ್ 19 ಹಾಗೂ 20 ಅಂಗನವಾಡಿ ಕಟ್ಟಡ ನಿರ್ಮಾಣ, ನೂತನ ಓವರ್ಹೆಡ್ ವಾಟರ್ ಟ್ಯಾಂಕ್ ನಿರ್ಮಾಣ ಹಾಗೂ ಸಾರ್ವಜನಿಕ ಶೌಚಾಲಯಗಳ ನಿರ್ಮಾಣ, ಅಭಿವೃದ್ಧಿ ಕಾಮಗಾರಿಗಳ ಪ್ರಗತಿಯನ್ನು ಪರಿಶೀಲಿಸಲಾಯಿತು. ಕಾಮಗಾರಿಗಳ ಪ್ರಸ್ತುತ ಸ್ಥಿತಿ, ಗುಣಮಟ್ಟ ಹಾಗೂ ಸಾರ್ವಜನಿಕರಿಗೆ ದೊರೆಯುವ ಸೌಲಭ್ಯಗಳ ಕುರಿತು ಸಂಬಂಧಿಸಿದ ಅಧಿಕಾರಿಗಳಿಂದ ಮಾಹಿತಿ ಪಡೆಯಲಾಯಿತು. ನಗರದ ನಾಗರಿಕರಿಗೆ ಶುದ್ಧ ಕುಡಿಯುವ ನೀರು, ಸ್ವಚ್ಛತೆ, ನೈರ್ಮಲ್ಯ ಹಾಗೂ ಮೂಲಭೂತ ಸೌಲಭ್ಯಗಳನ್ನು ಸಮರ್ಪಕವಾಗಿ ಒದಗಿಸುವ ಕಾಮಗಾರಿಗಳಿಗೆ ಆದ್ಯತೆ ನೀಡುವಂತೆ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳು ಸೂಚಿಸಿದರು. ಅಭಿವೃದ್ಧಿ ಕಾಮಗಾರಿಗಳು ನಿಗದಿತ ತಾಂತ್ರಿಕ ಹಾಗೂ ಗುಣಮಟ್ಟದ ಮಾನದಂಡಗಳಿಗೆ ಅನುಗುಣವಾಗಿ ಕಾಲಮಿತಿಯೊಳಗೆ ಪೂರ್ಣಗೊಳ್ಳುವಂತೆ ಸಂಬಂಧಿಸಿದ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರಿಗೆ ಜಿಲ್ಲಾಧಿಕಾರಿಗಳು ನಿರ್ದೇಶನ ನೀಡಿದರು. ನಗರ ಸ್ವಚ್ಛತೆ ಹಾಗೂ ನೈರ್ಮಲ್ಯ ಕಾಪಾಡುವಲ್ಲಿ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿರುವ ಪೌರ ಕಾರ್ಮಿಕರು ಮತ್ತು ಸ್ವಚ್ಛತಾ ಸಿಬ್ಬಂದಿಯ ಸೇವೆಯನ್ನು ಜಿಲ್ಲಾಧಿಕಾರಿಗಳಿಂದ ಶ್ಲಾಘಿಸಲಾಯಿತು. ಸಾರ್ವಜನಿಕ ಆರೋಗ್ಯ ಹಾಗೂ ಸ್ವಚ್ಛ ನಗರ ಪರಿಸರ ನಿರ್ಮಾಣದಲ್ಲಿ ಅವರ ಸೇವೆ ಮಹತ್ವದ್ದಾಗಿದೆ. ರಾಯಚೂರು ನಗರದ ಸಮಗ್ರ ಹಾಗೂ ಸುಸ್ಥಿರ ಅಭಿವೃದ್ಧಿಗಾಗಿ ಸಂಬಂಧಿಸಿದ ಇಲಾಖೆಗಳು, ಸ್ಥಳೀಯ ಸಂಸ್ಥೆಗಳು ಮತ್ತು ಸಾರ್ವಜನಿಕರ ಸಹಭಾಗಿತ್ವದೊಂದಿಗೆ ಅಗತ್ಯ ಕ್ರಮಗಳನ್ನು ನಿರಂತರವಾಗಿ ಕೈಗೊಳ್ಳಬೇಕೆಂದು ಸಂಬಂಧಿಸಿದ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳು ಸೂಚಿಸಿದರು. ಇದೇ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆಯ ಜೋನಲ್ 1 ಆಯುಕ್ತ ಮಲ್ಲಿಕಾರ್ಜುನ, ಪರಿಸರ ವಿಭಾಗದ ಜೈಪಾಲ್ ರೆಡ್ಡಿ ಸೇರಿದಂತೆ ವಿವಿಧ ವಿಭಾಗದ ಅಧಿಕಾರಿಗಳು, ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ನಕಲಿ ವೈದ್ಯರ ಕ್ಲಿನಿಕ್ಗಳ ಮೇಲೆ ಏಕಕಾಲಕ್ಕೆ ದಾಳಿ, ಜಿಲ್ಲೆಯ 7 ಕ್ಲಿನಿಕ್ಗಳ ವಿರುದ್ಧ ಶಿಸ್ತು ಕ್ರಮಕ್ಕೆ ಶಿಫಾರಸು, ಡಿಎಚ್ಒ ಡಾಕ್ಟರ್ ನಂದಿತಾ. ಜಿಲ್ಲೆಯಲ್ಲಿ ಅಧಿಕೃತ ವೈದ್ಯ ಪದವಿ ಪಡೆಯದೆ ವೈದ್ಯ ವೃತ್ತಿ ಮಾಡುತ್ತಿದ್ದ ನಕಲಿ ವೈದ್ಯರ ಕ್ಲಿನಿಕ್ಗಳ ಮೇಲೆ ಜಿಲ್ಲೆಯಾದ್ಯಂತ ಏಕಕಾಲಕ್ಕೆ ದಾಳಿ ಮಾಡಿ 7 ನಕಲಿ ವೈದ್ಯರ ಕ್ಲಿನಿಕ್ಗಳ ವಿರುದ್ಧ ಶಿಸ್ತು ಕ್ರಮಕ್ಕೆ ಜಿಲ್ಲಾಧಿಕಾರಿಗಳಿಗೆ ಶಿಫಾರಸು ಮಾಡಲಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ನಂದಿತಾ ಎಂಎನ್ ಅವರು ತಿಳಿಸಿದ್ದಾರೆ. ಜನರ ಜೀವಕ್ಕೆ ಅಪಾಯ ಒಡ್ಡುವ ನಕಲಿ ವೈದ್ಯರು ಸಾಮಾನ್ಯವಾಗಿ ಪ್ರಾಥಮಿಕ ಅಥವಾ ಪ್ರೌಢ ಶಿಕ್ಷಣಕ್ಕೆ

0: ಶಿಸ್ತು ಕ್ರಮಕ್ಕೆ ಶಿಫಾರಸು ಮಾಡಲಾಗಿದೆ ಎಂದರು. ರಾಯಚೂರು ತಾಲೂಕಿನ ಇಡಪನೂರು ಗ್ರಾಮದ ಖಾಜಾ ಪಟೇಲ್ ಕ್ಲಿನಿಕ್ ಮತ್ತು ಯರಗೇರ ಗ್ರಾಮದ ಆನಂದ್ ಕ್ಲಿನಿಕ್, ಮಾನ್ವಿ ತಾಲೂಕಿನ ಮಲ್ಲಟ ಗ್ರಾಮದ ವೆಂಕಟೇಶ್ ಕ್ಲಿನಿಕ್ ಮತ್ತು ಬಾಗಲವಾಡ ಗ್ರಾಮದ ವಿಶ್ವನಾಥ್ ಕ್ಲಿನಿಕ್, ಲಿಂಗಸುಗುರು ತಾಲೂಕಿನ ಬಾಪೂರು ಗ್ರಾಮದ ಚಿದಾನಂದ ಕ್ಲಿನಿಕ್ ಹಾಗೂ ದೇವದುರ್ಗ ತಾಲೂಕಿನ ಜಾಲಹಳ್ಳಿಯ ಶ್ರೀ ವಿದ್ಯಾ ಕ್ಲಿನಿಕ್ ಮತ್ತು ಬಾಬು ಕ್ಲಿನಿಕ್ಗಳ ಮೇಲೆ ದಾಳಿ ಮಾಡಲಾಗಿದ್ದು, ಜಿಲ್ಲೆಯಲ್ಲಿ ಸಾರ್ವಜನಿಕರ ಆರೋಗ್ಯದ ದೃಷ್ಟಿಯಿಂದ ಯಾರು ನಿಯಮ ಉಲ್ಲಂಘಿಸಿ ನಡೆಸುತ್ತಿರುವ ಕ್ಲಿನಿಕ್ಗಳು, ಆಸ್ಪತ್ರೆಗಳು ಮತ್ತು ಇತರೆ ವೈದ್ಯಕೀಯ ಚಿಕಿತ್ಸಾ ಕೇಂದ್ರಗಳ ಮೇಲೆ ಮುಂದೆಯೂ ಸಹ ನಿರಂತರವಾಗಿ ದಾಳಿ ಮಾಡಲಾಗುವುದು ಎಂದರು. ಜಿಲ್ಲೆಯ ಜನತೆಯ ಆರೋಗ್ಯದ ದೃಷ್ಟಿಯಿಂದ ನಕಲಿ ವೈದ್ಯರ ವಿರುದ್ಧ ದಾಳಿ ಮಾಡಲಾಗುತ್ತಿದ್ದು, ಸಾರ್ವಜನಿಕರು ಚಿಕಿತ್ಸೆಗೆ ಅಧಿಕೃತ ವೈದ್ಯ ಪದವಿ ಪಡೆದ ವೈದ್ಯರ ಬಳಿ ಅಥವಾ ಹತ್ತಿರದ ಸರ್ಕಾರಿ ಆರೋಗ್ಯ ಕೇಂದ್ರಗಳಲ್ಲಿ ಚಿಕಿತ್ಸೆ ಪಡೆಯಬೇಕು. ಸಾಮಾನ್ಯವಾಗಿ ಯಾವುದೇ ವೈದ್ಯಕೀಯ ಪದವಿ ಪಡೆದ ನಂತರ ಕ್ಲಿನಿಕ್ ಅಥವಾ ಆಸ್ಪತ್ರೆ ಆರಂಭಿಸಲು ಕಡ್ಡಾಯವಾಗಿ ಅನುಮತಿಯ ನೋಂದಣಿ ಪ್ರಮಾಣ ಪತ್ರ ಇರಬೇಕು. ಅನುಮತಿ ಪಡೆದ ನಂತರವೇ ಕ್ಲಿನಿಕ್ ಆರಂಭಿಸಬೇಕು. ಯಾವುದೇ ವೈದ್ಯ ಪದವಿ ಇಲ್ಲದೆ ಕ್ಲಿನಿಕ್ ನಡೆಸುವುದು ಅಥವಾ ಮನೆ ಮನೆಗೆ ತೆರಳಿ ಜನತೆಗೆ ಚಿಕಿತ್ಸೆ ನೀಡುವುದು ಸಹ ಕ್ರಿಮಿನಲ್ ಅಪರಾಧವಾಗಿದ್ದು, ಇವರು ನೀಡುವ ಔಷಧಗಳ ಅಡ್ಡ ಪರಿಣಾಮದಿಂದ ಅನಾರೋಗ್ಯಕ್ಕೆ ಒಳಗಾಗುವ ಅಪಾಯವಿದ್ದು, ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಜಾಗೃತರಾಗಬೇಕೆಂದು ಜಿಲ್ಲಾ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಕೋರಿದ್ದಾರೆ. ದಾಳಿಯನ್ನು ವಿವಿಧ ತಾಲೂಕುಗಳಲ್ಲಿ ಜಿಲ್ಲಾ ಕುಟುಂಬ ಕಲ್ಯಾಣ ಕಾರ್ಯಕ್ರಮ ಅಧಿಕಾರಿ ಡಾಕ್ಟರ್ ಶಿವಕುಮಾರ್, ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ಗಣೇಶ್, ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಶಂಕರ್ಗೌಡ, ತಾಲೂಕು ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ಬನದೇಶ್, ಡಾಕ್ಟರ್ ಶರಣ ಬಸವರಾಜ್ ಹಾಗೂ ಕಂದಾಯ ಇಲಾಖೆ, ಪಂಚಾಯತ್ ರಾಜ್ ಇಲಾಖೆ, ಪೊಲೀಸ್ ಇಲಾಖೆ, ಆಯುಷ್ ಇಲಾಖೆ ಸೇರಿದಂತೆ ಇತರೆ ಅಧಿಕಾರಿಗಳು ಇದ್ದರು. ಶೈಕ್ಷಣಿಕ ಅಭಿವೃದ್ಧಿಗೆ ಸಿಎಸ್ಆರ್ ಅನುದಾನ ಬಳಕೆ ಶ್ಲಾಘನೀಯ, ಎನ್ಎಸ್ ಬೋಸರಾಜು. ಅನುದಾನ ರಹಿತ ಶಾಲೆಗಳಲ್ಲಿ ಮೂಲ ಸೌಕರ್ಯ ಕಲ್ಪಿಸುವುದು ಮಕ್ಕಳ ಶಿಕ್ಷಣದ ಗುಣಮಟ್ಟ ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ದೂರದ ಪ್ರದೇಶಗಳಿಂದ ಶಾಲೆಗೆ ಆಗಮಿಸುವ ವಿದ್ಯಾರ್ಥಿಗಳಿಗೆ ಸಾರಿಗೆ ವ್ಯವಸ್ಥೆ ಕಲ್ಪಿಸಿರುವುದು ಹಾಜರಾತಿ ಹೆಚ್ಚಳಕ್ಕೂ ಸಹಕಾರಿಯಾಗಲಿದೆ ಎಂದು ಮಾಜಿ ಸಚಿವ ಹಾಗೂ ವಿಧಾನ ಪರಿಷತ್ ಸದಸ್ಯ ಎನ್ಎಸ್ ಬೋಸರಾಜು ಅವರು ಹೇಳಿದರು. ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಸಂಸ್ಥೆಯ ಸಾಮಾಜಿಕ ಹೊಣೆಗಾರಿಕೆ ಯೋಜನೆಯಡಿ ಸರ್ಕಾರಿ ಶಾಲೆಗಳಿಗೆ ಶಾಲಾ ವಾಹನ, ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಾಮಗ್ರಿ ಹಾಗೂ ಎಲ್ಕೆಜಿ, ಯುಕೆಜಿ ತರಗತಿ ಕೊಠಡಿಗಳ ಸೌಲಭ್ಯ ಕಲ್ಪಿಸುವ ಕಾರ್ಯಕ್ರಮವನ್ನು ಮಾಜಿ ಸಚಿವ ಹಾಗೂ ವಿಧಾನ ಪರಿಷತ್ ಸದಸ್ಯ ಎನ್ಎಸ್ ಬೋಸರಾಜು ಹಾಗೂ ರಾಯಚೂರು ಲೋಕಸಭಾ ಸದಸ್ಯ ಕುಮಾರ ನಾಯಕ್ ಅವರು ಉದ್ಘಾಟಿಸಿದರು. ಸಿಎಸ್ಆರ್ ಯೋಜನೆಯಡಿ ಶಾಲಾ ಮಕ್ಕಳ ಅನುಕೂಲಕ್ಕಾಗಿ ಶಾಲಾ ವಾಹನಗಳನ್ನು ಒದಗಿಸಲಾಗಿದ್ದು, ವಿದ್ಯಾರ್ಥಿಗಳಿಗೆ ಶಾಲಾ ಬ್ಯಾಗ್ಗಳನ್ನು ವಿತರಿಸಲಾಯಿತು. ಅಲ್ಲದೆ ಕಿರಿಯ ಮಕ್ಕಳ ಶೈಕ್ಷಣಿಕ ಚಟುವಟಿಕೆಗಳಿಗೆ ಅನುಕೂಲವಾಗುವಂತೆ ಎಲ್ಕೆಜಿ ಮತ್ತು ಯುಕೆಜಿ ತರಗತಿ ಕೊಠಡಿಗಳನ್ನು ಉದ್ಘಾಟಿಸಲಾಯಿತು. ಇದೇ ಸಂದರ್ಭದಲ್ಲಿ ಎನ್ಎಸ್ ಬೋಸರಾಜು ಅವರು ಮಾತನಾಡಿ, ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿಗೆ ಕೈ ಜೋಡಿಸುವುದು ಸಮಾಜದ ಎಲ್ಲರ ಜವಾಬ್ದಾರಿಯಾಗಿದೆ. ಸರ್ಕಾರಿ ಶಾಲೆಗಳಿಗೆ ಅಗತ್ಯ ಮೂಲ ಸೌಕರ್ಯ ಕಲ್ಪಿಸುವ ಮೂಲಕ ಮಕ್ಕಳಿಗೆ ಉತ್ತಮ ಕಲಿಕಾ ವಾತಾವರಣ ನಿರ್ಮಿಸಬೇಕು ಎಂದು ಹೇಳಿದರು. ಸಂಸದ ಕುಮಾರ ನಾಯಕ್ ಅವರು ಮಾತನಾಡಿ, ಸಿಎಸ್ಆರ್ ನಿಧಿಯನ್ನು ಶಿಕ್ಷಣದಂತಹ ಜನೋಪಯೋಗಿ ಕ್ಷೇತ್ರಗಳಿಗೆ ಬಳಸುತ್ತಿರುವುದು ಸ್ವಾಗತಾರ್ಹ. ಮಕ್ಕಳಿಗೆ ಅಗತ್ಯ ಸೌಲಭ್ಯಗಳು ದೊರೆತಾಗ ಅವರ ಶೈಕ್ಷಣಿಕ ಪ್ರಗತಿಗೆ ಮತ್ತಷ್ಟು ಉತ್ತೇಜನ ದೊರೆಯಲಿದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಕೆ ಶಾಂತಪ್ಪ, ಜಿ ಶಂಕರಮೂರ್ತಿ, ಅಮರೇಗೌಡ ಹಂಚನಾಳ್, ಗೋವಿಂದ ರೆಡ್ಡಿ, ಸೈಯದ್ ಸಿರಾಜ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.
1: ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ. ಅರ್ಹ ಫಲಾನುಭವಿಗಳಿಗೆ ಸರಿಯಾಗಿ ಹಣ ಜಮೆಯಾಗಲಿ, ಪಾಮಯ್ಯ ಮುರಾರಿ.
0: ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳನ್ನು ಮರುಪರಿಶೀಲನೆ ಮಾಡಿ ಅನರ್ಹ ಫಲಾನುಭವಿಗಳನ್ನು ಕೈಬಿಟ್ಟು ಅರ್ಹ ಫಲಾನುಭವಿಗಳಿಗೆ ಸರಿಯಾದ ರೀತಿಯಲ್ಲಿ ಹಣ ಜಮೆ ಮಾಡಲು ಅಗತ್ಯ ಕ್ರಮ ವಹಿಸಬೇಕು ಎಂದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಜಿಲ್ಲಾ ಅಧ್ಯಕ್ಷರಾದ ಪಾಮಯ್ಯ ಮುರಾರಿ ಅವರು ಸಂಬಂಧಿಸಿದ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಅವರು ಸೆಪ್ಟೆಂಬರ್ 1 ಮಂಗಳವಾರ ನಗರದ ಜಿಲ್ಲಾ ಪಂಚಾಯತ್ ಜಲ ನಿರ್ಮಲ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಗೃಹಲಕ್ಷ್ಮಿ ಸೇರಿದಂತೆ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಅರ್ಹ ಫಲಾನುಭವಿಗಳಿಗೆ ತಲುಪಿಸಲು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಬೇಕು. ಜಿಲ್ಲೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯಡಿ ಈಗಾಗಲೇ ಅರ್ಜಿ ಸಲ್ಲಿಸಿದ ಫಲಾನುಭವಿಗಳ ಪೈಕಿ ಮರಣ ಹೊಂದಿದ ಫಲಾನುಭವಿಗಳ ಪಟ್ಟಿಯನ್ನು ತಯಾರಿಸಿ ಮರಣ ಹೊಂದಿದ ನಂತರವೂ

ಫಲಾನುಭವಿಯ ಕುಟುಂಬದವರು ಯೋಜನೆಯ ಸೌಲಭ್ಯ ಪಡೆಯುತ್ತಿದ್ದರೆ ಅಂತಹ ಹಣವನ್ನು ಸರ್ಕಾರಕ್ಕೆ ಮರಳಿಸಲು ಕ್ರಮ ಕೈಗೊಳ್ಳಬೇಕು ಎಂದರು. ಆಗಸ್ಟ್ 30ರಿಂದ ಗೃಹಲಕ್ಷ್ಮಿ ಯೋಜನೆಯ ಮರುಪರಿಶೀಲನಾ ಪ್ರಕ್ರಿಯೆ ನಡೆದಿದ್ದು ಸೆಪ್ಟೆಂಬರ್ ಕೊನೆಯವರೆಗೆ ನಡೆಯಲಿದೆ. ಆದ್ದರಿಂದ ಅಧಿಕಾರಿಗಳಷ್ಟೇ ಅಲ್ಲದೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಸದಸ್ಯರು ಕೂಡ ಅರ್ಹ ಫಲಾನುಭವಿಗಳಿಗೆ ಯೋಜನೆಯ ಸೌಲಭ್ಯವನ್ನು ಒದಗಿಸಲು ಶ್ರಮಿಸಬೇಕು ಎಂದರು. ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಜಿಲ್ಲೆಯಲ್ಲಿ 7,983 ಫಲಾನುಭವಿಗಳು ಮರಣ ಹೊಂದಿದ್ದಾರೆ ಎಂಬ ಮಾಹಿತಿ ಕೇಂದ್ರ ಕಚೇರಿಯಿಂದ ಬಂದಿದ್ದು, ಮರಣ ಹೊಂದಿದ ನಂತರವೂ 3,219 ಫಲಾನುಭವಿಗಳ ಕುಟುಂಬದವರು ಸಹಾಯಧನ ಪಡೆಯುತ್ತಿದ್ದಾರೆ. 3.39 ಕೋಟಿ ರೂಪಾಯಿಗೂ ಅಧಿಕ ಹಣ ಬ್ಯಾಂಕ್ಗಳಿಂದ ಮರುಪಾವತಿಸಬೇಕಿದ್ದು, ಈಗಾಗಲೇ ಡಿಡಿ ಕಚೇರಿ, ಬ್ಯಾಂಕ್ ಮತ್ತು ಅಂಚೆ ಕಚೇರಿಗಳಿಂದ ಸರ್ಕಾರಕ್ಕೆ 79.99 ಲಕ್ಷ ರೂಪಾಯಿ ಮರುಪಾವತಿ ಮಾಡಲಾಗಿದೆ. ಇದಲ್ಲದೆ ಫಲಾನುಭವಿಗಳು ಮರಣ ಹೊಂದಿದ ನಂತರ ಅವರ ಕುಟುಂಬ ಸದಸ್ಯರು 15.13 ಲಕ್ಷ ರೂಪಾಯಿ ಬಳಕೆ ಮಾಡಿದ್ದಾರೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರು ಮಾಹಿತಿ ನೀಡಿದ್ದಾರೆ. ಈ ವೇಳೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕುಮಾರ್ ಕಾಂದು ಅವರು ಮಾತನಾಡಿ, ಬ್ಯಾಂಕ್ಗಳಿಂದ ಸರ್ಕಾರಕ್ಕೆ ಮರುಪಾವತಿ ಮಾಡಬೇಕಾದ ಮೊತ್ತವನ್ನು ಪಾವತಿ ಮಾಡಲು ಬ್ಯಾಂಕ್ಗಳಿಗೆ K2 ಚಾಲನ್ ಬಗ್ಗೆ ತರಬೇತಿ ನೀಡಲಾಗುತ್ತದೆ ಎಂದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾ ಅಧಿಕಾರಿ ಡಾಕ್ಟರ್ ಟಿ ರೋಣಿ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾ ಮಟ್ಟದ ಉಪಾಧ್ಯಕ್ಷರಾದ ನಾಗೇಂದ್ರ ಮಠಮಾರಿ, ಹನುಮಂತಪ್ಪ ಜಾಲಿಬೆಂಚಿ, ಸದಸ್ಯರಾದ ಬಿಕೆ ಅಮರೇಶ್, ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯ ಉಪನಿರ್ದೇಶಕರಾದ ನಜೀರ್ ಅಹಮದ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಯ ಇಲಾಖೆಯ ಉಪನಿರ್ದೇಶಕರಾದ ಶರಣಮ್ಮ, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ವಿಭಾಗೀಯ ನಿಯಂತ್ರಣಾಧಿಕಾರಿ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯವರು ಸಭೆಯಲ್ಲಿ ಇದ್ದರು. ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಬರ ಪರಿಸ್ಥಿತಿ ಕುರಿತು ಅಧಿಕಾರಿಗಳೊಂದಿಗೆ ಸಭೆ. ಕೊನೆಯ ಭಾಗದ ರೈತರಿಗೆ ಸಮರ್ಪಕವಾಗಿ ನೀರು ಹರಿಸಿ ಸಚಿವ ಡಾಕ್ಟರ್ ಅಜಯ್ ಧರ್ಮಸಿಂಗ್. ತುಂಗಭದ್ರಾ ಎಡದಂಡೆ ಕಾಲುವೆಯ ಅಚ್ಚುಕಟ್ಟು ಪ್ರದೇಶದ ಕೊನೆಯ ಭಾಗದ ರೈತರಿಗೆ ಸಮರ್ಪಕವಾಗಿ ನೀರು ನಿರ್ವಹಣೆ ಮಾಡಬೇಕು, ಜಿಲ್ಲೆಯ ಬರಗಾಲ ಪೀಡಿತ ಪ್ರದೇಶಗಳಿಗೆ ಹೆಚ್ಚಿನ ಆದ್ಯತೆ ನೀಡಬೇಕೆಂದು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರು ಹೇಳಿದರು. ಅವರು ಆಗಸ್ಟ್ 31ರ ಸೋಮವಾರದಂದು ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಬರ ಪರಿಸ್ಥಿತಿ, ಕುಡಿಯುವ ನೀರಿನ ಸಮಸ್ಯೆಗಳು, ಕೃಷಿ ಚಟುವಟಿಕೆಗಳು, ನೀರಾವರಿ ಸಮಸ್ಯೆಗಳು ಹಾಗೂ ಜಾನುವಾರುಗಳಿಗೆ ಮೇವಿನ ಲಭ್ಯತೆ ಕುರಿತು ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಜಿಲ್ಲೆಯಲ್ಲಿ 5 ತಾಲೂಕುಗಳನ್ನು ಬರಪೀಡಿತ ತಾಲೂಕು ಎಂದು ಘೋಷಣೆ ಮಾಡಲಾಗಿದ್ದು, ಮುಂದಿನ ದಿನಗಳಲ್ಲಿ ಇನ್ನಷ್ಟು ತಾಲೂಕುಗಳನ್ನು ಬರಪೀಡಿತ ತಾಲೂಕು ಎಂದು ಘೋಷಿಸಲು ಕ್ರಮ ವಹಿಸಲಾಗುತ್ತದೆ ಎಂದರು. ಜಿಲ್ಲೆಯ ವಿವಿಧ ಇಲಾಖೆಗಳ ಅಧಿಕಾರಿಗಳು ಮುಂಜಾಗ್ರತಾ ಕ್ರಮ ವಹಿಸಿ ಸರ್ಕಾರದ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಜನರಿಗೆ ತಲುಪಿಸಲು ಶ್ರಮಿಸಬೇಕು. ಮುಖ್ಯಮಂತ್ರಿಯವರು ರಾಯಚೂರು ಜಿಲ್ಲೆಗೆ ವಿಶೇಷ ಆದ್ಯತೆ ನೀಡಿದ್ದು, ಸರ್ಕಾರದ ಮಹತ್ವಾಕಾಂಕ್ಷಿ ಪ್ರಜಾಸೇವೆ ಕಾರ್ಯಕ್ರಮವನ್ನು ರಾಯಚೂರಿನಿಂದಲೇ ಪ್ರಾರಂಭಿಸಲು ನಿರ್ಧರಿಸಲಿದ್ದಾರೆ. ಮಾತ್ರವಲ್ಲದೆ ಬರಗಾಲ ವೀಕ್ಷಣೆ ಪ್ರವಾಸವನ್ನು ಸಹ ಈ ಭಾಗದಿಂದಲೇ ಕೈಗೊಳ್ಳಲು ತೀರ್ಮಾನಿಸಿದ್ದಾರೆ ಎಂದರು. ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಅಧ್ಯಕ್ಷರು ಆಗಿರುವ ಮಸ್ಕಿ ಕ್ಷೇತ್ರದ ಶಾಸಕರಾದ ಆರ್ ಬಸನಗೌಡ ತುರ್ವಿಹಾಳ್, ರಾಯಚೂರು ಲೋಕಸಭಾ ಸದಸ್ಯರಾದ ಜಿ ಕುಮಾರ ನಾಯಕ್, ಜಿಲ್ಲಾಧಿಕಾರಿ ಪೂವಿತಾ ಎಸ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕುಮಾರ್ ಕಾಂದು, ರಾಯಚೂರು ಮಹಾನಗರ ಪಾಲಿಕೆಯ ಆಯುಕ್ತ ಜುಬಿನ್ ಮೊಹಪಾತ್ರ, ರಾಯಚೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಯೋಜನಾ ನಿರ್ದೇಶಕ ತಿಮ್ಮಪ್ಪ ಬಿರಾದರ್ ಸೇರಿದಂತೆ ಜಿಲ್ಲೆಯ ವಿವಿಧ ತಾಲೂಕಿನ ತಹಸೀಲ್ದಾರರು ಹಾಗೂ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು, ವಿವಿಧ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಸ್ವಚ್ಛ ಹಸಿರು ಸುಂದರ ನಗರ ಸಂಕಲ್ಪ ಯಶಸ್ವಿಯತ್ತ ಹೆಜ್ಜೆ, ಜುಬಿನ್ ಮೊಹಪಾತ್ರ. ಕಸಮುಕ್ತ ಸ್ವಚ್ಛ ಹಸಿರು ಸುಂದರ ನಗರ ನಿರ್ಮಾಣದ ಸಂಕಲ್ಪ ಯಶಸ್ವಿಯತ್ತ ಹೆಜ್ಜೆ ಹಾಕಿದೆ ಎಂದು ಮಹಾನಗರ ಪಾಲಿಕೆಯ ಆಯುಕ್ತರಾದ ಜುಬಿನ್ ಮೊಹಪಾತ್ರ ಅವರು ಹೇಳಿದ್ದಾರೆ. ಮಹಾನಗರ ಪಾಲಿಕೆ ವತಿಯಿಂದ ಬುಧವಾರ ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಮ್ಮ ನಗರ ನಮ್ಮ ಜವಾಬ್ದಾರಿ ಹಾಗೂ ಘನತ್ಯಾಜ್ಯ ನಿರ್ವಹಣೆ ನಿಯಮಗಳ ಕುರಿತಂತೆ ಪೌರ ಕಾರ್ಮಿಕರಿಗೆ ಆಯೋಜಿಸಿದ್ದ ಕಾರ್ಯಾಗಾರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಮಹಾನಗರ ಪಾಲಿಕೆಯ ಪ್ರಥಮ ಆಯುಕ್ತರಾಗಿ ನಾನು ರಾಯಚೂರಿಗೆ ಆಗಮಿಸಿದಾಗ ಕಸದ ರಾಶಿಗಳು ಸ್ವಾಗತ ಕೋರಿದ್ದರು. ಇದನ್ನು ಸವಾಲು ಆಗಿ ಸ್ವೀಕರಿಸಿ ಧೂಳುರಹಿತ ಕಸಮುಕ್ತ ಸ್ವಚ್ಛ ಹಸಿರು ಸುಂದರ ನಗರ ನಿರ್ಮಾಣದ ಸಂಕಲ್ಪ ಮಾಡಿದ್ದೆ.

0: ಪಾಲಿಕೆ ಆಡಳಿತ ಮಂಡಳಿ ಅಧಿಕಾರಿಗಳು, ಸಿಬ್ಬಂದಿಗಳು, ಪೌರ ಕಾರ್ಮಿಕರು ಒಳಗೊಂಡಂತೆ ಎಲ್ಲರನ್ನು ಒಗ್ಗೂಡಿಸಿ ಪ್ರತಿಯೊಬ್ಬರಿಗೆ ಜವಾಬ್ದಾರಿ ವಹಿಸಲಾಯಿತು. ಪ್ರತಿಯೊಬ್ಬರು ತಮ್ಮ ಜವಾಬ್ದಾರಿಯನ್ನು ಅರಿತುಕೊಂಡು ಪರಿಣಾಮಕಾರಿಯಾಗಿ ಕೆಲಸ ಮಾಡಿದ ಹಿನ್ನೆಲೆಯಲ್ಲಿ ಸ್ವಚ್ಛ, ಹಸಿರು, ಸುಂದರ ನಗರದ ಕನಸು ನನಸಾಗುವ ಕಾಲ ಈಗ ಕೂಡಿ ಬಂದಿದೆ ಎಂದು ಹೇಳಿದರು. ಸ್ವಚ್ಛ, ಹಸಿರು, ಸುಂದರ ನಗರವನ್ನಾಗಿಸುವ ನಿಟ್ಟಿನಲ್ಲಿ ಮಹಾನಗರ ಪಾಲಿಕೆಯಿಂದ ಆರಂಭಿಸಿದ ಬದಲಾವಣೆಯನ್ನು ಮುಂದುವರಿಸಿಕೊಂಡು ಹೋಗುವ ಹೊಣೆ ಪ್ರತಿಯೊಬ್ಬರ ಹೆಗಲ ಮೇಲೆ ಇದೆ. ಮಹಾನಗರ ಪಾಲಿಕೆ ಅಸ್ತಿತ್ವಕ್ಕೆ ಬಂದ ನಂತರ ಸ್ವಚ್ಛ, ಹಸಿರು, ಸುಂದರ ನಗರದ ಕೆಲಸ ಕಾರ್ಯಗಳು ವೇಗದಲ್ಲಿ ಪ್ರಗತಿ ಸಾಧಿಸಿವೆ ಎಂದು ಹೇಳಿದರು. ಕಸ, ಘನತ್ಯಾಜ್ಯ ವಿಲೇವಾರಿಗೆ ಸಂಬಂಧಿಸಿದಂತೆ ಮಹಾನಗರ ಪಾಲಿಕೆಯು ವೈಜ್ಞಾನಿಕ ರೀತಿಯಲ್ಲಿ ಕ್ರಮಗಳನ್ನು ಕೈಗೊಂಡಿದೆ. ಎಲ್ಲರೂ ಒಗ್ಗೂಡಿ ತಮ್ಮ ತಮ್ಮ ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿರ್ವಹಿಸಿದ ಕಾರಣ ಈ ಯಶಸ್ಸು ಸಾಧಿಸಲು ಸಾಧ್ಯವಾಯಿತು. ಯಾವುದೇ ಕಾರ್ಯ ಯಶಸ್ವಿಯಾಗಬೇಕಾದರೆ ಒಬ್ಬರಿಂದ ಸಾಧ್ಯವಿಲ್ಲ, ಪ್ರತಿಯೊಬ್ಬರ ಸಹಕಾರ ಬಹುಮುಖ್ಯವಾಗಿರುತ್ತದೆ ಎಂದು ಹೇಳಿದರು. ವೇದಿಕೆಯಲ್ಲಿ ಮಹಾನಗರ ಪಾಲಿಕೆ ಅಧಿಕಾರಿಗಳಾದ ಶರಣಪ್ಪ, ಸತ್ಯಂಪೇಟೆ, ಮುರಳೀಧರ್, ಮಲ್ಲಿಕಾರ್ಜುನ, ಜೈಪಾಲ್ ರೆಡ್ಡಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.
1: ಇದುವರೆಗೆ ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳನ್ನು ಆಧರಿಸಿದ ಪ್ರಗತಿ ಚಕ್ರ ಪ್ರಸಾರವಾಯಿತು.
0: ಓದಿದವರು ಅನಿತಾ ಅಂಜನ್.
2: ನಿರ್ವಹಣೆ ವೆಂಕಟೇಶ್, ಬೇವಿನ ಬೆಂಚಿ.
3: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:31:28. ಈಗ ಪ್ರಕಟಣೆಗಳು.
4: ಇದು ಆಕಾಶವಾಣಿ.
5: ಶಿಕ್ಷಣ, ಮಾಹಿತಿ ಮತ್ತು ಮನೋರಂಜನೆಯೇ ಧ್ಯೇಯವಾಗುಳ್ಳ ಬೃಹತ್ ಸಂಸ್ಥೆ.
4: 1927 ಮುಂಬೈ ಹಾಗೂ ಕಲ್ಕತ್ತಾದಲ್ಲಿ ಖಾಸಗಿಯಾಗಿ ಆರಂಭಗೊಂಡಿತು ಆಕಾಶವಾಣಿ.
5: ಆಲ್ ಇಂಡಿಯಾ ರೇಡಿಯೋ ಎಂದು ನಾಮಕರಣವಾದುದು ಮತ್ತು ವಾರ್ತಾ ಬುಲೆಟಿನ್ ಆರಂಭವಾದುದು 1936.
4: ವಿವಿಧ ಭಾರತಿ ಸೇವೆ ಪ್ರಾರಂಭಗೊಂಡುದು 1957.
5: ವಿವಿಧ ಭಾರತಿ ಸೇವೆಯಲ್ಲಿ ವಾಣಿಜ್ಯ ಪ್ರಸಾರವನ್ನ ಜಾರಿಗೆ ತಂದುದು 1967.
4: ಎಫ್ಎಂ ಸೇವೆ ಚೆನ್ನೈಯಲ್ಲಿ ಆರಂಭಗೊಂಡಿತು 1977.
5: ನಾಡು ನಾಡಿ ಬಯಸುವಂಥ ನಾಡಿ ನುಲಿಯ ಬಾನುಲಿ, ಶುದ್ಧ ಮನಕ್ಕೆ ಸುಸಮಯದಲ್ಲಿ ಬರುತ್ತಲಿರುವ ಬಾನುಲಿ.
4: ಸರ್ವೇ ಜನಾಃ ಸುಖಿನೋ ಭವಂತು.
5: ಬಹುಜನ ಹಿತಾಯ, ಬಹುಜನ ಸುಖಾಯ ಈ ಧ್ಯೇಯ ಹೊತ್ತ ಆಕಾಶವಾಣಿ
4: ಸಂವಿಧಾನ ಪ್ರಣೀತ ಪ್ರಜಾಸತ್ತಾತ್ಮಕ ಮೌಲ್ಯಗಳ ವರ್ಧನೆಗೆ ಹಾಗೂ ದೇಶದ ಐಕ್ಯದ ವೃದ್ಧಿಗಾಗಿ ನಿರಂತರ ಶ್ರಮಿಸುತ್ತಿದೆ.
5: ಇದು ನಮ್ಮ ನಿಮ್ಮೆಲ್ಲರ ಆಕಾಶವಾಣಿ.
1: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
6: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
1: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
6: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
1: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
6: 8700014242.
3: ಇದುವರೆಗೆ ಪ್ರಕಟಣೆಗಳನ್ನ ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಸಂಖ್ಯೆ.
7: ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ನಲ್ಲಿ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ ಇದೀಗ ಕೇಳಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಶ್ರೀಹರಿಕೋಟಾದಿಂದ ಭೂಸ್ಥಿರ ಕಕ್ಷೆಗೆ ಭಾರತದ ಮೊದಲ ಇಮೇಜಿಂಗ್ ಉಪಗ್ರಹ EOS-05 ಯಶಸ್ವಿ ಉಡಾವಣೆ. ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ವಿಧೇಯಕ, 31 ಸದಸ್ಯರ ಜಂಟಿ ಸಂಸದೀಯ ಸಮಿತಿ ರಚನೆ. ನವದೆಹಲಿಯಲ್ಲಿ ಇಂದಿನಿಂದ ಬ್ರಿಕ್ಸ್ ಮುಖ್ಯ ನ್ಯಾಯಮೂರ್ತಿಗಳ ಶೃಂಗಸಭೆ ಆಯೋಜನೆ. ಮಹಿಳಾ ಟಿ20 ಏಷ್ಯಾ ಕಪ್ ಕ್ರಿಕೆಟ್, ಹಾಂಕಾಂಗ್ ವಿರುದ್ಧ ಗೆಲುವು ಸಾಧಿಸಿ ಸೆಮಿಫೈನಲ್ಗೆ ಲಗ್ಗೆ ಇಟ್ಟ ಭಾರತ. ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಕ್ವಾರ್ಟರ್ ಫೈನಲ್ನಲ್ಲಿಂದು ಭಾರತದ ಕಿಡಂಬಿ ಶ್ರೀಕಾಂತ್ ಸಾತ್ವಿಕ್ ಚಿರಾಗ್ ಜೋಡಿ ಕಣದಲ್ಲಿ. ವಾರ್ತೆಗಳ ವಿವರ. ಶ್ರೀಹರಿಕೋಟದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಇಂದು ಮುಂಜಾನೆ GSLV ರಾಕೆಟ್ ಮೂಲಕ ಭೂಸ್ಥಿರ ಕಕ್ಷೆಗೆ ಭಾರತದ ಮೊದಲ ಇಮೇಜಿಂಗ್ ಉಪಗ್ರಹ EOS-05 ಅನ್ನು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಯಶಸ್ವಿಯಾಗಿ ಉಡಾವಣೆ ಮಾಡಿದೆ. ಅತ್ಯಾಧುನಿಕ ಭೂ ವೀಕ್ಷಣಾ ಉಪಗ್ರಹವಾದ ಇದನ್ನು GSLV F-17 ರಾಕೆಟ್ ಉಡಾವಣೆಯಾದ ಸುಮಾರು 18 ನಿಮಿಷಗಳ ನಂತರ ಉಪ ಭೂಸ್ಥಿರ ಕಕ್ಷೆಗೆ ನಿಖರವಾಗಿ ತಲುಪಿಸಿದೆ ಎಂದು ಇಸ್ರೋ ತಿಳಿಸಿದೆ. 27 ಗಂಟೆಗಳ ಕ್ಷಣಗಣನೆಯ ನಂತರ 2367 ಕೆಜಿ ತೂಕದ ಈ ಉಪಗ್ರಹವನ್ನು ಹೊತ್ತ ರಾಕೆಟ್ ಎರಡನೇ ಉಡಾವಣಾ ವೇದಿಕೆಯಿಂದ ಮುಂಜಾನೆ 2:55 ಯಶಸ್ವಿಯಾಗಿ ಆಗಸಕ್ಕೆ ಜಿಗಿಯಿತು. ಈ ನೂತನ ಇಮೇಜಿಂಗ್ ಉಪಗ್ರಹ ಭೂಮಿಯ ನೈಜ ಸಮಯದ ಚಿತ್ರಣವನ್ನು ನೀಡಲಿದ್ದು ಕೃಷಿ ವಲಯದ ಪ್ರಗತಿ ಹಾಗೂ ಪ್ರಕೃತಿ ವಿಕೋಪ ನಿರ್ವಹಣೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ದೇಶಕ್ಕೆ ಹೆಚ್ಚಿನ ನೆರವನ್ನು ನೀಡಲಿದೆ. ಈ ಉಡಾವಣೆ ಬಳಿಕ ಮಾತನಾಡಿದ ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್, ಈ ಯಶಸ್ವಿ ಯೋಜನೆಯು ಭಾರತದ ಭೂ ವೀಕ್ಷಣಾ ಸಾಮರ್ಥ್ಯವನ್ನು ಮತ್ತಷ್ಟು ಬಲಪಡಿಸಲಿದ್ದು ದೇಶದ ಬಾಹ್ಯಾಕಾಶ ಆಧಾರಿತ ಸೇವೆಗಳನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ತಲುಪಿಸಲು ಸಹಕಾರಿಯಾಗಲಿದೆ. ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಇನ್ನೂ 6 ಉಡಾವಣೆಗಳನ್ನು ಕಾರ್ಯಗತಗೊಳಿಸಲು ಯೋಜಿಸಲಾಗಿದೆ ಎಂದು ತಿಳಿಸಿದ್ದಾರೆ. ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ವಿಧೇಯಕ 2026 ಪರಿಶೀಲನೆಗಾಗಿ ಕೇಂದ್ರ ಸರ್ಕಾರ 31 ಸದಸ್ಯರ ಜಂಟಿ ಸಂಸದೀಯ ಸಮಿತಿಯನ್ನು ರಚಿಸಿದೆ. ಲೋಕಸಭಾ ಸಂಸದ ಸಂಜಯ್ ಜೈಸ್ವಾಲ್ ಅವರು ಈ ಸಮಿತಿಯ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಲೋಕಸಭೆಯಿಂದ ಭರ್ತೃಹರಿ ಮಹತಾಬ್, ತೇಜಸ್ವಿ ಸೂರ್ಯ, ನಿಶಿಕಾಂತ್ ದುಬೆ, ಎ ರಾಜ ಮತ್ತು ಸುಪ್ರಿಯಾ ಸುಳೆ ಪ್ರಮುಖ ಸದಸ್ಯರಾಗಿದ್ದರೆ ರಾಜ್ಯಸಭೆಯಿಂದ ಹರ್ಷವರ್ಧನ್ ಶೃಂಗ್ಲಾ, ಸಂಜಯ್ ಕುಮಾರ್ ಝಾ, ಪ್ರಫುಲ್ ಪಟೇಲ್ ಮತ್ತು ಮೇನಕಾ ಗುರುಸ್ವಾಮಿ ಅವರನ್ನು ಸಮಿತಿಗೆ ಸೇರ್ಪಡೆಗೊಳಿಸಲಾಗಿದೆ. ವಿದೇಶಿ ದೇಣಿಗೆ ನಿಯಂತ್ರಣ ಕಾಯ್ದೆ 2010 ತಿದ್ದುಪಡಿ ತರುವ ಉದ್ದೇಶ ಹೊಂದಿರುವ ಈ ವಿಧೇಯಕವನ್ನು ಹೆಚ್ಚಿನ ಪರಿಶೀಲನೆಗಾಗಿ ಜಂಟಿ ಸಂಸದೀಯ ಸಮಿತಿಗೆ ವಹಿಸಲು ಸಂಸತ್ತಿನ ಉಭಯ ಸದನಗಳು ಕಳೆದ August 12 ಅಂಕಿತ ನೀಡಿದ್ದವು. ವಿದೇಶಿ ದೇಣಿಗೆಗಳ ಬಳಕೆಯಲ್ಲಿ ಹೆಚ್ಚಿನ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ತರುವುದು ಈ ನೂತನ ತಿದ್ದುಪಡಿ ವಿಧೇಯಕದ ಮುಖ್ಯ ಉದ್ದೇಶವಾಗಿದೆ. ಭಾರತದ ಸರ್ವೋಚ್ಚ ನ್ಯಾಯಾಲಯ ಇಂದಿನಿಂದ ನವದೆಹಲಿಯಲ್ಲಿ ಬ್ರಿಕ್ಸ್ ಮುಖ್ಯ ನ್ಯಾಯಮೂರ್ತಿಗಳ ಶೃಂಗಸಭೆಯನ್ನು ಆಯೋಜನೆ ಮಾಡಲಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟಗಳು ಮತ್ತು ಪಾಲುದಾರ ದೇಶಗಳ ಮುಖ್ಯ ನ್ಯಾಯಮೂರ್ತಿಗಳು, ಸುಪ್ರೀಂಕೋರ್ಟ್ ಅಧ್ಯಕ್ಷರು ಮತ್ತು ಹಿರಿಯ ನ್ಯಾಯಾಂಗ ಗಣ್ಯರು ಈ ಶೃಂಗಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ನ್ಯಾಯ ವಿತರಣೆ, ಅಂತಾರಾಷ್ಟೀಯ ವಿವಾದಗಳ ಪರಿಹಾರ, ನ್ಯಾಯಾಂಗದಲ್ಲಿ ಆಧುನಿಕ ತಂತ್ರಜ್ಞಾನ ಮತ್ತು ಸುಸ್ಥಿರ ಅಭಿವೃದ್ಧಿ ಮುಂತಾದ ಸಮಕಾಲೀನ ವಿಷಯಗಳ ಕುರಿತು ಜಂಟಿ ಚರ್ಚೆ ನಡೆಸಿ ವಿಚಾರ ವಿನಿಮಯ ಮಾಡಿಕೊಳ್ಳಲು ಈ ವೇದಿಕೆಯು ಅವಕಾಶವನ್ನು ಕಲ್ಪಿಸಲಿದೆ. ಕಾರ್ಯಕ್ರಮದ ಆರಂಭಿಕ ದಿನದಂದು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ವಿವಿಧ ದೇಶಗಳ ನ್ಯಾಯಾಂಗ ನಿಯೋಗಗಳ ಮುಖ್ಯಸ್ಥರೊಂದಿಗೆ ಸರಣಿ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಲಿದ್ದಾರೆ. ರಷ್ಯಾ, ಚೀನಾ, ಈಜಿಪ್ಟ್, ಇಂಡೋನೇಷ್ಯಾ, ಯುಎಇ, ಬೆಲಾರಸ್, ಕಜಕಿಸ್ತಾನ್, ದಕ್ಷಿಣ ಆಫ್ರಿಕಾ, ಇರಾನ್ ಮತ್ತು ಉಜ್ಬೇಕಿಸ್ತಾನ್ ರಾಷ್ಟಗಳ ನ್ಯಾಯಾಂಗ ನಾಯಕರೊಂದಿಗೆ ಅವರು ಚರ್ಚೆ ನಡೆಸಲಿದ್ದಾರೆ. ಈ ದ್ವಿಪಕ್ಷೀಯ ಸಭೆಗಳು ಪರಸ್ಪರ ನ್ಯಾಯಾಂಗ ಹಿತಾಸಕ್ತಿಗಳ ವಿಷಯಗಳಲ್ಲಿ ನೇರ ಸಂವಾದಕ್ಕೆ ಅವಕಾಶ ನೀಡುವುದು ಅಲ್ಲದೆ ಪಾಲ್ಗೊಳ್ಳುವ ದೇಶಗಳ ನ್ಯಾಯಾಂಗ ವ್ಯವಸ್ಥೆಗಳ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸಲಿವೆ. ದೇಶದಾದ್ಯಂತ ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನು ಶ್ರದ್ದಾಭಕ್ತಿಯಿಂದ ಆಚರಣೆ ಮಾಡಲಾಗುತ್ತಿದೆ. ಶ್ರೀಕೃಷ್ಣನ ಜನ್ಮವನ್ನು ಸ್ಮರಿಸುವಂತಹ ಈ ಸಂದರ್ಭದಲ್ಲಿ ಭಕ್ತರು ಉಪವಾಸವನ್ನು ಕೈಗೊಂಡು ವಿವಿಧ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಿ ದೇವಾಲಯಗಳಿಗೆ ಭೇಟಿ ನೀಡುತ್ತಿದ್ದಾರೆ. ಶ್ರೀಕೃಷ್ಣನಿಗೆ ಪ್ರಿಯವಾದಂತಹ ಸಿಹಿ ತಿಂಡಿಗಳು ಮತ್ತು ವಿವಿಧ ಖಾದ್ಯಗಳನ್ನು ತಯಾರಿಸಿ ನೈವೇದ್ಯವಾಗಿ ಅರ್ಪಣೆ ಮಾಡಲಾಗುತ್ತಿದೆ. ಕೃಷ್ಣನ ಬಾಲ್ಯದ ದಿನಗಳು, ಕಳೆದ ಗೋಕುಲ ಹಾಗೂ ವೃಂದಾವನ ಸೇರಿದಂತೆ ಶ್ರೀಕೃಷ್ಣನ ಜೀವನದ ವಿವಿಧ ಘಟನೆಗಳನ್ನು ಬಿಂಬಿಸುವ ದೃಶ್ಯಗಳಿಂದ ದೇಗುಲಗಳು ಮತ್ತು ಮನೆಗಳನ್ನು ಅಲಂಕಾರ ಮಾಡಲಾಗಿದೆ. ಶ್ರೀಕೃಷ್ಣ ನಗರಿ ಮಥುರಾ ವೃಂದಾವನ ಇಂದು ರಾತ್ರಿ ನಡೆಯಲಿರುವಂತಹ ಅದ್ದೂರಿ ಜನ್ಮಾಷ್ಟಮಿ ಆಚರಣೆಗೆ ಸಾಕ್ಷಿಯಾಗಲಿದೆ. ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯ

0: ಆದಿತ್ಯನಾಥ್ ಅವರು ಇಂದು ಮಥುರಾದಲ್ಲಿ ನಡೆಯಲಿರುವಂತಹ ಜನ್ಮಾಷ್ಟಮಿ ಆಚರಣೆಯಲ್ಲಿ ಭಾಗಿಯಾಗಲಿದ್ದಾರೆ. ದೇಶ ವಿದೇಶಗಳಿಂದ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಿರುವಂತಹ ಹಿನ್ನೆಲೆಯಲ್ಲಿ ನಗರದಲ್ಲಿ ವ್ಯಾಪಕ ಭದ್ರತಾ ವ್ಯವಸ್ಥೆಗಳನ್ನು ಕೈಗೊಳ್ಳಲಾಗಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಜನ್ಮಾಷ್ಟಮಿಯ ಅಂಗವಾಗಿ ದೇಶದ ಜನತೆಗೆ ಶುಭಾಶಯ ಕೋರಿದ್ದಾರೆ. ತಮ್ಮ ಸಂದೇಶದಲ್ಲಿ ಅವರು ಶ್ರೀಕೃಷ್ಣನ ಜೀವನ ಮತ್ತು ಬೋಧನೆಗಳು ಭಾರತದ ಸಾಂಸ್ಕೃತಿಕ ಮತ್ತು ತಾತ್ವಿಕ ಪರಂಪರೆಗೆ ನೂತನ ಚೈತನ್ಯ ನೀಡಿವೆ ಎಂದು ಹೇಳಿದ್ದಾರೆ. ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರು ಜನ್ಮಾಷ್ಟಮಿಯ ಅಂಗವಾಗಿ ಜನತೆಗೆ ಶುಭಾಶಯ ಕೋರಿದ್ದು, ಭಗವದ್ಗೀತೆಯ ಆಳವಾದ ಜ್ಞಾನವು ಕರ್ತವ್ಯ, ನೈತಿಕತೆ, ನ್ಯಾಯ, ಜ್ಞಾನ, ಧೈರ್ಯ ಮತ್ತು ಜೀವನದಲ್ಲಿ ಸಮತೋಲನ ಕಾಯ್ದುಕೊಳ್ಳುವ ಕುರಿತು ಸಾರ್ವಕಾಲೀನ ಮಾರ್ಗದರ್ಶನ ನೀಡುತ್ತದೆ ಎಂದು ಅವರು ತಿಳಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ನೇಪಾಳದ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಪ್ರಸ್ತುತ ನಡೆಯುತ್ತಿರುವಂತಹ ರಕ್ಷಣೆ ಮತ್ತು ಪರಿಹಾರ ಕಾರ್ಯಾಚರಣೆಗೆ ಬೆಂಬಲವಾಗಿ ಭಾರತವು ಮತ್ತಷ್ಟು ಪರಿಹಾರ ಸಾಮಗ್ರಿಗಳ ಜೊತೆಗೆ 2 ವಿಮಾನಗಳನ್ನು ಕಳುಹಿಸಿಕೊಟ್ಟಿದೆ. ಒಟ್ಟು 21.5 ಟನ್ ತೂಕದ ಮಾನವೀಯ ಪರಿಹಾರ ಸಾಮಗ್ರಿಗಳನ್ನು ಹೊತ್ತಂತಹ 2 C-130J ವಿಮಾನಗಳು ಕಠ್ಮಂಡುವಿನಲ್ಲಿ ಯಶಸ್ವಿಯಾಗಿ ಇಳಿದಿವೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಈ ಪರಿಹಾರ ಸಾಮಗ್ರಿಗಳನ್ನು ನೇಪಾಳದ ವಿಜ್ಞಾನ, ತಂತ್ರಜ್ಞಾನ ಮತ್ತು ನಾವೀನ್ಯತೆ ಸಚಿವ ಮಹಾವೀರ್ ಪುನ್ ಅವರಿಗೆ ಅಧಿಕೃತವಾಗಿ ಹಸ್ತಾಂತರಿಸಲಾಯಿತು. ನೇಪಾಳದ ಭೀಕರ ಪ್ರವಾಹದಲ್ಲಿ ನಾಪತ್ತೆಯಾದಂತಹ ಭಾರತೀಯರ ಪತ್ತೆಗೆ ಅನುಕೂಲವಾಗುವಂತೆ ಅವರ ಮೊದಲ ಹಂತದ ಸಂಬಂಧಿಕರ ಅಂದರೆ ತಂದೆ, ತಾಯಿ, ಮಕ್ಕಳ ಡಿಎನ್ಎ ಮಾದರಿ ಸಂಗ್ರಹಿಸಿ ಪ್ರೊಫೈಲ್ ಸಿದ್ದಪಡಿಸಲು ಕೇಂದ್ರ ಗೃಹ ಸಚಿವಾಲಯ ನಿರ್ಧರಿಸಿದೆ. ಇದಕ್ಕಾಗಿ ದೇಶದ ಕೇಂದ್ರ ಮತ್ತು ರಾಜ್ಯ ವಿಧಿವಿಜ್ಞಾನ ಪ್ರಯೋಗಾಲಯಗಳು ಮತ್ತು ರಾಷ್ಟೀಯ ವಿಧಿವಿಜ್ಞಾನ ವಿಜ್ಞಾನ ವಿಶ್ವವಿದ್ಯಾಲಯದ ಕೇಂದ್ರಗಳನ್ನು ಬಳಸಿಕೊಳ್ಳಬಹುದು ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ನೇಪಾಳ ಪೊಲೀಸರ ಸೂಚನೆಯಂತೆ ಆಟೋಸೋಮಲ್ ಎಸ್ಟಿಆರ್ ಡಿಎನ್ಎ ಪ್ರೊಫೈಲಿಂಗ್ ನಡೆಸಲಾಗುತ್ತಿದ್ದು, ಸಿದ್ದವಾದ ವರದಿಯನ್ನು ನೇರ ಇಮೇಲ್ DNA@nepalpolice.gov.np ಮೂಲಕ ಕಳುಹಿಸಬೇಕು. ಸಮನ್ವಯಕ್ಕಾಗಿ ಭಾರತೀಯ ರಾಯಭಾರ ಕಚೇರಿಯ ಇಮೇಲ್ EOI@kathmandu floods@gmail.com ಹಾಗೂ ಸಹಾಯವಾಣಿ ಸಂಖ್ಯೆ 9779841616095 ಇಲ್ಲಿಗೆ ಸಂಪರ್ಕಿಸಬಹುದಾಗಿದೆ. ದುಬೈನಲ್ಲಿ ನಡೆದಂತಹ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಪಂದ್ಯದಲ್ಲಿ ಭಾರತದ ವನಿತೆಯರ ತಂಡ ಹಾಂಕಾಂಗ್ ವಿರುದ್ಧ 137 ರನ್ಗಳ ಬೃಹತ್ ಜಯ ದಾಖಲಿಸುವ ಮೂಲಕ ಸೆಮಿಫೈನಲ್ ಹಂತಕ್ಕೇರಿದೆ. ಮೊದಲು ಬ್ಯಾಟ್ ಮಾಡಿದಂತಹ ಭಾರತ ತಂಡ ಸ್ಮೃತಿ ಮಂದಾನ ಅವರ ದಾಖಲೆ ಶತಕದ ನೆರವಿನಿಂದ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ನಷ್ಟಕ್ಕೆ 193 ರನ್ ಗಳಿಸಲು ಸವಾಲಿನ ಮೊತ್ತವನ್ನು ಕಲೆಹಾಕಿತು. ಕೇವಲ 64 ಎಸೆತಗಳಲ್ಲಿ 124 ರನ್ ಗಳಿಸಿ ಪಂದ್ಯಶ್ರೇಷ್ಠ ಪ್ರಶಸ್ತಿ ಪಡೆದಂತಹ ಸ್ಮೃತಿ ಮಿಥಾಲಿ ರಾಜ್ ಅವರ ದಾಖಲೆಯನ್ನು ಮುರಿದು ಮಹಿಳಾ ಅಂತಾರಾಷ್ಟೀಯ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ರನ್ ಮತ್ತು ಗರಿಷ್ಠ ಶತಕ ಬಾರಿಸಿದ ಬ್ಯಾಟರ್ ಎಂಬ ಜಾಗತಿಕ ದಾಖಲೆಯನ್ನು ನಿರ್ಮಿಸಿದರು. ಗುರಿ ಬೆನ್ನತ್ತಿದಂತಹ ಹಾಂಕಾಂಗ್ ತಂಡ 56 ರನ್ಗಳಿಗೆ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡಿತು. ಭಾರತದ ಪರ ದೀಪ್ತಿ ಶರ್ಮಾ 3 ವಿಕೆಟ್ ಕಬಳಿಸಿದರೆ ಪ್ರೇಮಾ ರಾವತ್, ಶ್ರೀಚರಣಿ ಮತ್ತು ನಂದಿನಿ ಶರ್ಮಾ ತಲಾ 2 ವಿಕೆಟ್ ಪಡೆದರು. ಈ ಗೆಲುವಿನ ಬಳಿಕ ಭಾರತ ತಂಡ ಸೆಪ್ಟೆಂಬರ್ 13 ನಡೆಯಲಿರುವಂತಹ ತನ್ನ ಗುಂಪಿನ ಮುಂದಿನ ಹಂತದ ಪಂದ್ಯದಲ್ಲಿ ಆಫ್ಘಾನಿಸ್ತಾನ ತಂಡವನ್ನು ಎದುರಿಸಲಿದೆ. ಚೀನಾದ ಶೆಂಜನ್ನಲ್ಲಿ ನಡೆಯುತ್ತಿರುವಂತಹ ಚೀನಾ ಮಾಸ್ಟರ್ಸ್ ಸೂಪರ್ 750 ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಪುರುಷ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಭಾರತದ ಕಿಡಂಬಿ ಶ್ರೀಕಾಂತ್ ಇಂದು ಹಾಂಕಾಂಗ್ನ ಲೀ ಜೆಕ್ ಯು ಅವರನ್ನು ಎದುರಿಸಲಿದ್ದಾರೆ. ನಿನ್ನೆ ನಡೆದ ಪ್ರೀ ಕ್ವಾರ್ಟರ್ ಫೈನಲ್ನಲ್ಲಿ ಶ್ರೀಕಾಂತ್ ಕೆನಡಾದ ವಿಶ್ವದ 9ನೇ ಶ್ರೇಯಾಂಕಿತ ವಿಕ್ಟರ್ ಲೈ ಅವರನ್ನ 21-18, 21-19 ನೇರ ಸೆಟ್ಗಳಿಂದ ಮಣಿಸಿ 8ರ ಘಟ್ಟಕ್ಕೆ ಪ್ರವೇಶವನ್ನು ಪಡೆದರು. ಮತ್ತೊಂದೆಡೆ ಭಾರತದ ಅಗ್ರ ಪುರುಷರ ಡಬಲ್ಸ್ ಜೋಡಿ ಸಾತ್ವಿಕ್ ಸಾಯಿರಾಜ್, ರಾಂಕಿ ರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಕೂಡ ಕ್ವಾರ್ಟರ್ ಫೈನಲ್ಗೆ ಲಗ್ಗೆಟ್ಟಿದ್ದಾರೆ. ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಫ್ರಾನ್ಸ್ನ ಕ್ರಿಸ್ಟೋ ಮತ್ತು ಟೋಮಾ ಜೂನಿಯರ್ ಪೊಪೋ ಸಹೋದರರ ವಿರುದ್ಧ 21-15, 22-24, 21-9 ಅಂತರದಿಂದ ಗೆಲುವು ದಾಖಲಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶ್ರೀಹರಿಕೋಟಾದಿಂದ ಭೂಸ್ಥಿರ ಕಕ್ಷೆಗೆ ಭಾರತದ ಮೊದಲ ಇಮೇಜಿಂಗ್ ಉಪಗ್ರಹ EOS-05 ಯಶಸ್ವಿ ಉಡಾವಣೆ. ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ವಿಧೇಯಕ, 31 ಸದಸ್ಯರ ಜಂಟಿ ಸಂಸದೀಯ ಸಮಿತಿ ರಚನೆ. ನವದೆಹಲಿಯಲ್ಲಿ ಇಂದಿನಿಂದ ಬ್ರಿಕ್ಸ್ ಮುಖ್ಯ ನ್ಯಾಯಮೂರ್ತಿಗಳ ಶೃಂಗಸಭೆ ಆಯೋಜನೆ. ಮಹಿಳಾ ಟಿ20 ಏಷ್ಯಾ

0: ಕ್ರಿಕೆಟ್ ಹಾಂಗ್ಕಾಂಗ್ ವಿರುದ್ಧ ಗೆಲುವು ದಾಖಲಿಸಿ ಸೆಮಿಫೈನಲ್ಗೆ ಲಕ್ಕೆಟ್ಟ ಭಾರತ. ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಕ್ವಾರ್ಟರ್ ಫೈನಲ್ನಲ್ಲಿಂದು ಭಾರತದ ಕಿಡಂಬಿ ಶ್ರೀಕಾಂತ್ ಸಾತ್ವಿಕ್ ಚಿರಾಗ್ ಜೋಡಿ ಕಣದಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:45. ಚಿತ್ರಗೀತೆಗಳು ಮೊದಲಿಗೆ ಕೇಳಿ. ಹೊಸ ಬೆಳಕು ಚಿತ್ರದ ಒಂದು ಗೀತೆ, ಹಾಡಿದರೆ ಎಚ್ ಜಾನಕಿ ಮತ್ತು ವಾಣಿ ಜಯರಾಮ್. ಸಂಗೀತ ಎಂ ನಾಗೇಂದ್ರ ರಾವ್, ಎಂ ರಂಗರಾವ್. ಸಾಹಿತ್ಯ ಚಿ ಉದಯಶಂಕರ್ ಅವರದು.

ಕೃಷ್ಣ ಪರಮಾತ್ಮಕಿ. ನಾರಿಯ ಸೀರೆ ಕದ್ದ ರಾಧೆಯ ಮನವ ಗೆದ್ದ, ನಾರಿಯ ಸೀರೆ ಕದ್ದ ರಾಧೆಯ ಮನವ

0: ಮಗುವಾಗಿರುವಾಗ ಬೆಣ್ಣೆಯ ಕದ್ದ
1: ಕದ್ದ
0: ಮಣಿಯೊಡನೆ ರಮಣಿ ಭಾಮೆಯ ಗೆದ್ದ
1: ಗೆದ್ದ
0: ಮದುವೆ ಮನೆಗೆ ನುಗ್ಗಿ ಏನ್ ಮಾಡ್ದ ಗೊತ್ತೇ ರುಕ್ಮಿಣಿಯ ಕದ್ದ
1: ಕದ್ದ
0: ನರಕಾಸುರನ ಕೊಂದು 16,000 ನಾರಿಯರ ಗೆದ್ದ
1: ಗೆದ್ದ
0: ಹೌದಪ್ಪ ಕದ್ದ ಗೆದ್ದ.

ಕೊನೆಯಲ್ಲಿ ಕೇಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಚಿತ್ರದ ಒಂದು ಗೀತೆ. ಹಾಡಿದರೆ ಆಶಾ ಭಟ್, ಸುನಿಧಿ ಗಣೇಶ್ ಮತ್ತು ಮತ್ತಿತರರು. ಸಂಗೀತ ವಾಸುಕಿ ವೈಭವ್ ಅವರದು.

ಶ್ರೀಕೃಷ್ಣ ಜನ್ಮಾಷ್ಟಮಿ ನಿಮಿತ್ತ ವಿಶೇಷ ರೂಪಕ. ಇಂಥ ಗೊಲ್ಲ ಜಗದೊಳಗಿಲ್ಲ. ರಚನೆ ಅನಿಲ್ ಟಿ ಜೋಶಿ, ನಿರ್ಮಾಣ ಡಾಕ್ಟರ್ ಬಿ ಎಂ ಶರಭೇಂದ್ರ ಸ್ವಾಮಿ, ಕೇಳಿ ರೂಪಕ ಇಂಥ ಗೊಲ್ಲ ಜಗದೊಳಗಿಲ್ಲ.

0: ಕೃಷ್ಣ, ಓ ಕೃಷ್ಣ,
1: ಶ್ರೀಕೃಷ್ಣ,
0: ಕೃಷ್ಣ
1: ಕೃಷ್ಣ, ಶ್ರೀಕೃಷ್ಣ,
2: ಕೃಷ್ಣ
0: ಕೃಷ್ಣ, ಓ ಕೃಷ್ಣ.
1: ಜಗತ್ತನ್ನು ಆನಂದದ ಚಿಲುಮೆಯಾಗಿಸುವ ಆ ಹೆಸರು ಎಷ್ಟು ಬಾರಿ ನೆನೆದರೂ ಎಂದೆಂದಿಗೂ ನವಿರು ಹೆಸರು. ಕೇಳಲು ಕಿವಿನಿಮಿರು, ಬಸಿರಿನ ಕೆಸರು ಕಳೆವ ಎಲ್ಲ ಸುಜನರ ಉಸಿರು. ಆ ಉಸಿರಿನ ಹೆಸರು ಶ್ರೀಕೃಷ್ಣ.
3: ಧರ್ಮ ಗ್ಲಾನಿಯಾದಾಗ ಭೂದೇವಿಯ ಹಾಗೂ ಸರ್ವ ದೇವತೆಗಳ ಮೊರೆ ಕೇಳಿ ಧರೆಯ ಭಾರ ಬಿಳುಹಲು ಭಗವಂತ ವಸುದೇವ ಸುತನೆನಿಸಿ ಅವತರಿಸಿದ.
1: ಶ್ರೀರಂಗ ಧರೆಯನ್ನು ಪುಟ್ಟ ಗೆಜ್ಜೆ ಕಟ್ಟಿ ಅಲಂಕರಿಸಿದ. ಪಾದಗಳ ಹೆಜ್ಜೆ ಮೂಡಿಸಿ ಗೋಪಿಯರ ಲಜ್ಜೆ ಬಿಡಿಸಿದ ರೂಪ ಶ್ರೀಕೃಷ್ಣ.
3: ಜಗತ್ತನ್ನು ತನ್ನ ರಂಗು ರಂಗಿನ ಹೆಜ್ಜೆಗಳ ಮೂಲಕ ರಂಗಸ್ಥಳವನ್ನಾಗಿಸಿದ ಕೀರ್ತಿಯು ಇವನದೇ. ಅದರಂತೆ ಯುದ್ಧ ಭೂಮಿಯಾದ ಕುರುಕ್ಷೇತ್ರ ರಣರಂಗ ಎನಿಸುವಂತೆ ಮಾಡಿದ ಕೀರ್ತಿಯು ಇವನದೇ.
1: ಅತ್ತ ಗೋಕುಲವನ್ನು ಇತ್ತ ಯುದ್ಧ ಭೂಮಿಯನ್ನು ರಂಗ ಎಂಬ ತನ್ನ ಹೆಸರು ಕೂಡಿಸಿ ರಂಗಸ್ಥಳ ರಣರಂಗವನ್ನಾಗಿ ಮಾಡಿ ತತ್ವದ ಹರಿವು ನೀಡಿದವನು.
3: ಹುಟ್ಟಿಲ್ಲದ ಅವನ ಹುಟ್ಟು ವಿಚಿತ್ರ. ಎಲ್ಲರೂ ಎತ್ತಲೋ ಹುಟ್ಟಿದರೆ ಇವನು ಕತ್ತಲಿನಲ್ಲಿ ಹುಟ್ಟಿದ. ಎಲ್ಲರೂ ಬೆತ್ತಲಾಗಿ ಹುಟ್ಟಿದರೆ ಇವನು ಮುತ್ತು ಮಾಲೆ ಕಿರೀಟ ಚಕ್ರ ಶಿಂಗಾದಿಗಳ ಸಹಿತ ಪಿತಾಂಬರ ಧರಿಸಿ ಹುಟ್ಟಿದ.
1: ಹೀಗೆ ಲೋಕ ವಿಲಕ್ಷಣ ನೆನೆಸಿ ಸರ್ವೋತ್ತಮ ನೆನೆಸಿ ಜಗದೊಳಗೆ ವಸುದೇವ ದೇವಕಿಯರ ಕೂಸಾಗಿ ಅಷ್ಟಮಿಯ ರಾತ್ರಿ ರೋಹಿಣಿ ನಕ್ಷತ್ರದೊಂದು ಕಾರಾಗೃಹದಲ್ಲಿ ಪ್ರಾದುರ್ಭವಿಸಿದ.
3: ಭಕ್ತರ ಬಂಧನ ಬಿಡಿಸಲು ಬಂಧೀಕಾನಿಯಲ್ಲಿ ಹುಟ್ಟಿದ. ಅಷ್ಟ ದಿಕ್ಕಿನಲ್ಲಿರುವ ಖಳರ ಸಂಹರಿಸಲು ಅಷ್ಟಮಿ ತಿಥಿಯಂದು ಅವತರಿಸಿದ. ರಾತ್ರಿಚರರಾದ ರಾಕ್ಷಸರ ಸಂಹರಿಸಲು ರಾತ್ರಿಯೇ ಹುಟ್ಟಿದ. ಹೀಗೆ ಆ ಮಧ್ಯರಾತ್ರಿಯ ಕತ್ತಲೆ ಜಗದ ಬೆಳಕನ್ನು ಪ್ರಸವಿಸಿತ್ತು.
1: ಹುಟ್ಟಿನೊಳಗೊಂದು ಲೀಲೆ ತೋರಿಸಬಲ್ಲ ಇಂಥ ಗೊಲ್ಲ ಜಗದೊಳಗಿಲ್ಲ.
3: ಕಂಸನಿಂದ ಅದಾಗಲೇ ಏಳು ಮಕ್ಕಳನ್ನು ಕಳೆದುಕೊಂಡ ದೇವಕಿಯಲ್ಲಿ ಕೃಷ್ಣ ತಾನು ಪ್ರಾದುರ್ಭವಿಸಿ ವಸುದೇವನ ಮೂಲಕ ಗೋಕುಲಕ್ಕೆ ತೆರಳ ಬಯಸಿದ.
1: ಅದು ಭೋರ್ಗರೆವ ಯಮುನಾ ಪ್ರವಾಹ, ಎಡಬಿಡದ ಮಳೆ. ಈ ಮಧ್ಯೆ ವಸುದೇವ ನಡೆದ. ಜಗದೊಡೆಯನಿಗೆ ಕೊಡೆಯಾಗಬೇಕೆಂದು ಸಾವಿರ ಹೆಡೆಗಳ ಶೇಷ ಛತ್ರವಾದ. ಸಾಗರವನ್ನೇ ಕಟ್ಟಿದವ ನನ್ನನ್ನು ಬಿಟ್ಟಾನೆಯೇ ಎಂದು ಯಮುನೆ ತಾನಾಗಿ ದಾರಿ ಬಿಟ್ಟಳು. ವಸುದೇವ ಮುನ್ನಡೆದ.
3: ದೇವ ದುಂದುಬಿಗಳು ಮುಳಗಿದವು.
1: ದೇವತೆಗಳು ಪುಷ್ಪವೃಷ್ಟಿ ಮಾಡಿದರು.
3: ಸಹಸ್ರ ಮಣಿಗಳ ಫಣಿಗಳ ಮೂಲಕ ಶೇಷನ ಶ್ವೇತ ಛತ್ರ,
1: ಯಮುನೆ ಮಾಡಿಕೊಟ್ಟ ರಾಜವೀಥಿ,
3: ವಸುದೇವನ ಹಸ್ತಗಳೆಂಬ ಸಿಂಹಾಸನ,
1: ಮಳೆಹನಿಗಳೇ ಮಂತ್ರಾಕ್ಷತೆ,
3: ಮೇಘ ಘೋಷವೇ ಜಯಭೇರಿ,
1: ಭೋರ್ಗರಿವ ಧ್ವನಿಯೇ ಪರಾಕು,
3: ಸಿಡಿಲು ಮಿಂಚುಗಳೇ ಬೆಳಕಿನ ದೀಪ.
1: ಹೀಗೆ ಈ ಮಹಾವೈಭವಗಳ ಮೇಳದಿಂದಲೇ ಶ್ರೀಕೃಷ್ಣ ಆಗಲೇ ತಾನು ರಾಜಾಧಿರಾಜ,
3: ಅಖಿಲ ಭೂಪತಿಗಳ ಸಾರ್ವಭೌಮ ಎಂದು ತೋರಿಸಿಬಿಟ್ಟಿದ್ದ.
1: ಹೀಗೆ

0: ನಂದಗೋಕುಲದಲ್ಲಿ ಬಂದು ಯಶೋದೆಯ ಕಂದನಾಗಿಬಿಟ್ಟ. ಆ ವಸುದೇವ ಅದಾಗಲೇ ಯಶೋದೆಯಲ್ಲಿ ಅವತರಿಸಿದ ದುರ್ಗೆಯನ್ನು ದೇವಕಿಯ ಬಳಿ ಕೊಂಡೊಯ್ದ. ಅವಳು ಕೊಲ್ಲಲು ಬಂದ ಕಂಸನ ಹಸ್ತದಿಂದ ಜಾರಿ ಆಕಾಶಕ್ಕೆ ನೆಗೆದು ಕಂಸನಿಗೆ ಕೃಷ್ಣ ಹುಟ್ಟಿದ ಎಚ್ಚರಿಕೆಯನ್ನು ಕೊಟ್ಟಳು. ಅದು ಕೃಷ್ಣನ ಹುಟ್ಟು ಹಬ್ಬದ ಆಮಂತ್ರಣವೆಂಬಂತೆ ಇತ್ತು. ಹುಟ್ಟು ನಿಜವಾಗಿ ಹಬ್ಬವಾಗುವುದು ಶ್ರೀಕೃಷ್ಣನ ಹುಟ್ಟು ಹಬ್ಬದಿಂದಾಗಿಯೇ.
1: ಹೀಗೆ ಶ್ರೀಕೃಷ್ಣನ ಆ ಹುಟ್ಟು ಹಬ್ಬ ನಂದ ಗೋಕುಲವನ್ನು ಆನಂದ ಗೋಕುಲವನ್ನಾಗಿಸಿತ್ತು.

0: ಇತ್ತ ದುರ್ಗೆಯ ಮಾತನ್ನು ಕೇಳಿ ಕಂಸ ಕೃಷ್ಣನನ್ನು ಕೊಲ್ಲಲು ಪೂತನಿಯನ್ನು ಕಳುಹಿಸಿದ. ಹುಟ್ಟಿದ ಶಿಶುಗಳ ಸಂಹರಿಸುತ್ತಾ ಚಿಂದದಿ ಬಂದ ಪೂತನಿ ಕೃಷ್ಣನಿಗೆ ವಿಷದ ಮೊಳೆ ಇಕ್ಕಿದಳು. ಹಾ, ಕೃಷ್ಣನದೊಂದು ನಿಯಮ, ಯಾರು ಏನೇ ಅರ್ಪಿಸಲಿ ಅದನ್ನು ಪ್ರೀತಿಯಿಂದ ಸ್ವೀಕರಿಸುತ್ತಾನೆ ಮತ್ತು ಅದನ್ನು ಅನಂತ ಮಡಿ ಮಾಡಿ ಅವರಿಗೆ ಹಿಂದಿರುಗಿಸುತ್ತಾನೆ. ಹಾಗೆ ಸ್ತನಕ್ಕೆ ವಿಷಲೇಪಿಸಿ ಹಾಲು ಕುಡಿಸುವ ನೆಪದಲ್ಲಿ ಕೊಲ್ಲಲೆತ್ನಿಸಿದ ಪೂತನಿಗೆ ಕೃಷ್ಣ ಆ ವಿಷವನ್ನು ಅವಳ ಸ್ತನದ ಮೂಲಕವೇ ಒಳಕಳುಹಿಸಿದ. ಹಾ, ಕೊಟ್ಟದನ್ನು ಅನಂತ ಮಡಿ ಮಾಡಿಕೊಟ್ಟ. ಪೂತನಿ ವಿಲವಿಲನೆ ಒದ್ದಾಡಿ ಘೋರ ರೂಪದಿಂದ ಪ್ರಾಣ ಬಿಟ್ಟು.
1: ಆ ನಂತರ ಕಂಸ ಕೃಷ್ಣನನ್ನ ಕೊಲ್ಲಲು ಶಕಟಾಸುರನನ್ನ ಕಳಿಸಿದ. ಇದು ಹುಟ್ಟಿದ ಮಗುವಿಗೆ ಮಾವ ಆಟಿಕೆ ಕಳುಹಿಸಿದ ಹಾಗಿತ್ತು. 3 ತಿಂಗಳ ಕೂಸನ್ನು ಪ್ರಥಮ ಸೂರ್ಯದರ್ಶನಕ್ಕಾಗಿ ಕರೆತಂದಾಗ ಉತ್ಸವದ ಸಂಭ್ರಮದಿ ಮಗು ಮಲಗಲೆಂದು ಬಂಡಿಯ ಅಡಿಯಲ್ಲಿ ಮಲಗಿಸಿದ್ದಳು ಯಶೋದೆ. ಪುಟ್ಟ ಕೃಷ್ಣ ಆಟವಾಡುತ್ತಾ ಬಂಡಿಗೆ ಪಾದ ಸೋಕಿಸಿದ. ಬಾಲನನ್ನು ಕೊಲ್ಲಲು ಬಂಡಿಯಲ್ಲಿ ಅದಾಗಲೇ ಬಂದು ಕೂತಿದ್ದ ಶಕಟಾಸುರ ಕೃಷ್ಣನ ಪಾದ ಸ್ಪರ್ಶಕ್ಕೆ ಧುತ್ತೆಂದು ಆಕಾಶಕ್ಕೆ ನೆಗೆದು ಭೂಮಿಗಪ್ಪಳಿಸಿ ಕಟಕಟ ಎನ್ನುತ್ತಾ ಪುಡಿ ಪುಡಿಯಾಗಿ ಸತ್ತು ಬಿದ್ದ ಶಕಟ. ಆಟಿಕೆ ಮುರಿಯುವುದು ಮಗುವಿನ ಸ್ವಭಾವವಲ್ವೇ? ಪ್ರತಿಯೊಂದು ರಾಕ್ಷಸರ ದಾಳಿಯಾದಾಗಲೂ ಗೋಪ ಗೋಪಿಯರನ್ನು ನಂದಗೋಪ ಸಂತೈಸುವುದು, ಯಶೋದೆ ಕೂಸಿಗೆ ದೃಷ್ಟಿ ತೆಗೆಯುವುದು ಮತ್ತು ಭಗವಂತನ ರಕ್ಷೆ ಇಡುವುದು ಸಹಜವಾಗಿತ್ತು.
0: ಹೀಗೆ ಆ ಕೂಸಿಗೊಂದು ಮುದ್ದಾದ ಹೆಸರಿಡಲು ವಸುದೇವನ ಸೂಚನೆಯಂತೆ ನಾಮಕರಣ ಮಹೋತ್ಸವಕ್ಕಾಗಿ ಗರ್ಗಾಚಾರ್ಯರು ಬಂದರು. ವಿಷ್ಣುವಿನ ಸಹಸ್ರ ನಾಮಗಳಲ್ಲಿ 2 ಬಾರಿ ಬರುವ ಕೃಷ್ಣ ಎನ್ನುವ ನಾಮದಲ್ಲಿ ಒಂದನ್ನು ಇಟ್ಟರಾಯಿತು. ವಿಷ್ಣುವಿಗೇನು ಕಡಿಮೆ ಆಗಲಿಕ್ಕಿಲ್ಲ ಎಂಬಂತೆ ಪರಮ ಸುಂದರವಾದ ಮಗುವಿಗೆ ಶ್ರೀಕೃಷ್ಣ ಎಂಬ ಜಗನ್ಮಂಗಲ ನಾಮವನ್ನೇ ಹೆಸರಾಗಿ ಇಟ್ಟರು.

0: ಗುಣದಿಂದ ಎಲ್ಲರನ್ನು ಆಕರ್ಷಿಸುತ್ತಿದ್ದರಿಂದ ಮತ್ತು ಕಪ್ಪಾಗಿದ್ದರಿಂದ ಅವನನ್ನು ಕೃಷ್ಣ ಎಂದು ಎಲ್ಲರೂ ಅತ್ಯಂತ ಪ್ರೇಮದಿಂದ ಕರೆಯತೊಡಗಿದರು. ಈ ಕೃಷ್ಣ ಯಶೋದೆಯ ಕಂದನಾಗುವ ಮುಂಚೆ ಅವತರಿಸಿದ ಶೇಷ ಆಗಲೇ ರೋಹಿಣಿ ತನಗೆ ನೆನೆಸಿ ಕೃಷ್ಣನ ಅಣ್ಣನಾಗಿ ಜನಿಸಿದ್ದ. ಆತ ಮಹಾಬಲಶಾಲಿಯಾಗಿದ್ದರಿಂದಲೂ ಮತ್ತು ಲೋಕ ರಮಣನಾಗಿದ್ದರಿಂದಲೂ ಬಲರಾಮ ಎಂಬ ನಾಮಕರಣ ಮಾಡಿದರು.
1: ಹೀಗೆ ಕೃಷ್ಣ ರಾಮರಿಬ್ಬರು ಗೋಕುಲದಲ್ಲಿ ಗೋವು ಗೋಪ ಗೋಪಿಯರಿಗೆ ಅಷ್ಟೇ ಏಕೆ ಪ್ರತಿಯೊಂದು ಪಶು ಪಕ್ಷಿಗಳಿಗೂ ಬಾಲಲೀಲೆಗಳಿಂದ ಆನಂದ ಸಂಭ್ರಮದ ಸಮ್ಮೇಳನವನ್ನೇ ಸುರಿಸುತ್ತಿದ್ದರು. ಭಗವಂತನ ಲೀಲೆ ಭಕ್ತರ ಉದ್ಧಾರಕ್ಕೆ ಅಲ್ಲವೇ?
0: ಮಡಿಲಿನ ಕೂಸಾಗಿದ್ದ ಕೃಷ್ಣ ಆಕಳಿಸುವಾಗ ಒಮ್ಮೆ ತಾಯಿಗೆ ಬಾಯಲ್ಲಿ ಬ್ರಹ್ಮಾಂಡವನ್ನೇ ತೋರಿಸಿಬಿಟ್ಟ. ತಾನು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನೆಂಬ ಸುಳಿವು ಕೊಟ್ಟಿದ್ದ. ಅದರಂತೆ ಸಮಸ್ತ ಬ್ರಹ್ಮಾಂಡವು ತನ್ನ ವಶವಾಗಿದ್ದರೂ ತಾನು ಭಕ್ತರ ವಶನೆನ್ನುವುದಕ್ಕಾಗಿ ಯಶೋದೆಯ ಮಡಿಲಲ್ಲಿ ಆಡತೊಡಗಿದ್ದ.
1: ಹೀಗೆ ಅಂಬೆಗಾಲಿಡುತ್ತಾ ಇಡೀ ಗೋಕುಲ ಶ್ರೀಕೃಷ್ಣ ಬಲರಾಮರ ಹೆಜ್ಜೆ ಗುರುತುಗಳಿಂದಾಗಿ ಅಲಂಕೃತವಾಗಿ ಬಿಟ್ಟಿತ್ತು. ಎಲ್ಲರ ಮನೆಯ ಅಂಗಳಗಳಲ್ಲೂ ಸ್ವಾಭಾವಿಕ ರಂಗವಲ್ಲಿಯಾಗಿ ಚಕ್ರ ಶಂಖ ಗದ ಪದ್ಮ ಧ್ವಜ ವಜ್ರ ಅಂಕುಶಾದಿಗಳ ಪುಟ್ಟ ಪುಟ್ಟ ಚಿಹ್ನೆಗಳ ಚಿತ್ತಾರ ಕಣ್ಮನ ಸೆಳೆಯುತ್ತಿತ್ತು. ಅಂತೆಯೇ ಎಲ್ಲರ ಬಳಿಯೂ ಕೃಷ್ಣ ತಾನಾಗಿ ವಿಷ್ಣು ಪಾದವನ್ನು ಚಕ್ರಾಂಕಿತಗಳನ್ನು ತನ್ನ ಅರ್ಚನೆಗಾಗಿ ತಾನೇ ನೀಡಿದಂತಿತ್ತು.
0: ಶ್ರೀಕೃಷ್ಣನ ಲೀಲೆಗಳು ಪ್ರಾರಂಭವಾದವು. ಹಾಲು ಮೊಸರು ಬೆಣ್ಣೆಗಳು ಹೊಳೆಯಾಗಿ ಹರಿಯತೊಡಗಿದವು. ಶ್ರೀಕೃಷ್ಣ ಮೆಲ್ಲ ಮೆಲ್ಲನೆ ಗೋಪಿಯರ ಮನೆಯ ಬೆಣ್ಣೆ ಹಾಲು ಮೊಸರು ಕದಿಯತೊಡಗಿದ. ಮನೆಗೆ ಹೋಗಿ ಎತ್ತರದಲ್ಲಿಟ್ಟ ಬೆಣ್ಣೆಯನ್ನು ಕದಿಯುತ್ತಿದ್ದ, ಹಾಲಿನ ಭಾಂಡ ಹೊಡೆಯುತ್ತಿದ್ದ, ಮೊಸರನ್ನ ಮುಖಕ್ಕೆ ಮೆತ್ತಿಕೊಳ್ಳುತ್ತಿದ್ದ.
1: ಎಲ್ಲರ ಮನೆಯ ಸ್ಥಿತಿಯೂ ಹೀಗೆ. ಒಮ್ಮೊಮ್ಮೆ ಒಬ್ಬನೇ ಹೋಗುತ್ತಿದ್ದ, ಮತ್ತೊಮ್ಮೆ ಅಣ್ಣ ಮತ್ತು ತನ್ನ ಬಾಲ ಗೋಪಾಲ ಮಂಡಳಿಯ ಜೊತೆಗೆ ಕನ್ನ ಹಾಕುತ್ತಿದ್ದ.
0: ಹೀಗೆ ಹೋಗಿ ಮನೆಯೆಲ್ಲ ಹಾಲು ಮೊಸರು ಸುರಿಸಿ ಅಲ್ಲಿ ತನ್ನ ಪುಟ್ಟ ಪಾದ ಊರಿ ಹೆಜ್ಜೆ ಮೂಡಿಸಿ ಕೈಗೆ ಸಿಗದೆ ಓಡಿ.

0: ಗೋಪಿಯರು ಹಿಡಿಯಲು ಬಂದರೆ ಮಾಯವಾಗುತ್ತಿದ್ದ. ಕೆಲವೊಮ್ಮೆ ಸಿಕ್ಕಿಬಿದ್ದು ಗೋಪಿಯರ ಕೈವಶನಾಗಿ ತನ್ನ ಮಂದಹಾಸದಿಂದ ಕಡೆಗಣ್ಣ ನೋಟದ ಕೀಲಿಕೈ ಬಳಸಿ ಅಲ್ಲಿಂದ ಅನಾಯಾಸವಾಗಿ ಪರಾರಿಯಾಗಿ ಬಿಡುತ್ತಿದ್ದ.
1: ಶ್ರೀಕೃಷ್ಣ ತಾಯಿಗೆ ಒಮ್ಮೆ ಸಿಕ್ಕಿಬಿದ್ದ. ಎಲ್ಲ ಗೋಪಿಯರು ದೂರಿದರು. ಕೃಷ್ಣನ ಕಳ್ಳತನಗಳ ವೈಖರಿಯನ್ನ ಯಶೋದೆ ವಿಚಾರಿಸಿದಳು. ಕೃಷ್ಣನೆಂದ, ಅಮ್ಮ, ನನ್ನ ವಸ್ತುವನ್ನು ನಾನು ತಿಂದರೆ ಅದು ತಪ್ಪೇ ಎಂದು. ಯಶೋದೆಗೂ ಹೌದೆನಿಸಿತು. ಬ್ರಹ್ಮಾಂಡವಿ ಇವನ ಬಾಯಿಯೊಳಗಿದ್ದಾಗ ಈ ಹಾಲು, ಮೊಸರು, ಬೆಣ್ಣೆ ಅಷ್ಟೇ ಏಕೆ? ಈ ಎಲ್ಲವೂ ಅವನದೇ ಅಲ್ಲವೇ ಎಂದು ಯೋಚಿಸಿ ಗೋಪಿಯರನ್ನೇ ಗದರಿಸಿ, ನೋಡಿ, ಬಾಲನಿಗೆ ಅಪವಾದ ಹಾಕದಿರಿ ಎಂದು ಕಳುಹಿಸಿದ್ದೂ ಇದೆ.
0: ಹೀಗೆ ಜಗದೋದ್ಧಾರನ, ಮಗುಗಳ ಮಾಣಿಕ್ಯನ, ಅಪ್ರಮೇಯನ ಆಡಿಸಿದಳು ಯಶೋದೆ.

0: ಕೃಷ್ಣನಿಗೆ ಸಹಿಸಲಾರದೆ ಗೋಪಿಯರೆಲ್ಲ ಯಶೋಧೆಗೆ ದೂರು ಕೊಟ್ಟಾಗ ಕೋಪಗೊಂಡ ಯಶೋಧ ಕೃಷ್ಣನನ್ನ ಹಿಡಿದು ಹಗ್ಗದಿಂದ ಕಟ್ಟಲು ಯೋಚಿಸುತ್ತಾಳೆ. ಒಂದು ಉದ್ದದ ಹಗ್ಗ ಹಿಡಿದು ಭತ್ತ ಕುಟ್ಟುವ ಒರಳು ಕಲ್ಲಿಗೆ ಕೃಷ್ಣನನ್ನ ಹಿಡಿದು ಹಗ್ಗವನ್ನು ಸುತ್ತುತ್ತಾಳೆ. ಆದರೆ ಆಶ್ಚರ್ಯ, ಹಗ್ಗ 2 ಇಂಚು ಕಡಿಮೆಯಾಯಿತು. ಮತ್ತೊಂದು ಹಗ್ಗ ಸೇರಿಸುತ್ತಾಳೆ, ಮತ್ತು ಸುತ್ತುತ್ತಾಳೆ, ಆಗಲೂ 2 ಇಂಚು ಹಾಗೆ ಉಳಿಯಿತು. ಹೀಗೆ ಅನೇಕ ಬಾರಿ ಹೊಸ ಹಗ್ಗದೊಂದಿಗೆ ಕಟ್ಟಲು ಪ್ರಯತ್ನಿಸಿ ಪ್ರಯತ್ನಿಸಿ ಬಸವಳಿದಳು ಯಶೋಧೆ.
1: ವೃಂದಾವನದೊಳೊಂದು ದಿನ ಕೃಷ್ಣನಿರುವ ಸಮಯದಲ್ಲೊಮ್ಮೆ ಕುಟುಂಬ ಸಮೇತನಾಗಿ ಯಮುನೆಯನ್ನು ಸೇರಿ ವಿಷ ಜಲಾಶಯವನ್ನಾಗಿಸಿದ ಕಾಳಿಂಗನೆಂಬುವನನ್ನು ನಮ್ಮ ಶ್ರೀಕೃಷ್ಣ ಚೆಂಡಿನ ನೆಪ ಮಾಡಿ ನದಿಯಲ್ಲಿ ಧುಮುಕಿ ಸೆಣಸಾಡಿ ಕಾಳಿಂಗನ ಹೆಡೆಯ ಮೇಲೆ ನಾಟ್ಯವಾಡಿ ಅವನ ಮದವೆಂಬ ವಿಷವನ್ನು ಇಳಿಸಿ ಅವನನ್ನು ತನ್ನ ಪಾದದ ಚಿಹ್ನೆಗಳಿಂದ ಅನುಗ್ರಹಿಸಿ ಬೀಳ್ಕೊಟ್ಟ. ಹೆಡೆಯಲ್ಲಿ ನರ್ತಿಸುವಾಗಲೂ ವಿಷವಿತ್ತ ಹೆಡೆಗಳನ್ನು ಮಾತ್ರ ತುಳಿದ, ತಪ್ಪು ಮಾಡದ ಬಾಲವನ್ನು ಎತ್ತಿ ಹಿಡಿದ.

0: ಒಂದು ದಿನ ಇಂದ್ರನ ಪೂಜಾ ಸಮಯ, ಎಲ್ಲರೂ ಉತ್ಸವಕ್ಕೆ ತಯಾರಿ ಮಾಡುತ್ತಿದ್ದಾಗ ಅವನ ಸೊಕ್ಕು ಮುರಿಯಲು ಕೃಷ್ಣ ತೀರ್ಮಾನಿಸಿ ಗೋವರ್ಧನ ಪರ್ವತಕ್ಕೆ ಪೂಜೆ ಸಲ್ಲಿಸಲು ಪ್ರೋತ್ಸಾಹಿಸಿದ.
1: ಎಲ್ಲರೂ ಗೋವರ್ಧನಕ್ಕೆ ಪ್ರದಕ್ಷಿಣೆ ಬಂದು ಪೂಜಿಸತೊಡಗಿದಾಗ ಕೃಷ್ಣ ಒಂದು ರೂಪದಿಂದ ಪರ್ವತದೊಳಗೆ ತಾನೇ ಇದ್ದ. ಎಲ್ಲ ಪೂಜೆಗಳನ್ನು ಸ್ವೀಕರಿಸಿದ. ಗೋಪಾಲಕರ ಈ ಗೋವರ್ಧನ ಪೂಜೆ ಸಹಿಸದೆ ಕೆಂಡಮಂಡಲನಾದ ಇಂದ್ರ ಬೃಹತ್ತಾದ ಮೇಘಗಳ ಸಂಘವನ್ನೇ ಬೃಂದಾವನದ ಮೇಲಿನ ದಾಳಿಗೆ ಕಳುಹಿಸಿದ.

0: ಸಾವಿರ ಕಣ್ಣುಗಳಿದ್ದರೂ ಏನು ಬಂತು? ಭಗವಂತನನ್ನು ಕಾಣದ ಒಂದು ಕಣ್ಣು ಇಲ್ಲದಿದ್ದರೆ?
1: ಇಂದ್ರನ ಸೊಕ್ಕಡಗಿಸಲು ಕೃಷ್ಣ ತಾನೇ ತನ್ನ ಪುಟ್ಟ ಕಿರುಬೆರಳಲ್ಲಿ ಬೆಟ್ಟವನ್ನೆತ್ತಿದ, ತನ್ಮೂಲಕ ಜಗತ್ತಿಗೆ ತೋರಿದ. ಜಗತ್ತಿನ ರಕ್ಷಣೆ ಮಾಡುವ ವಿಷ್ಣು ತಾನು, ದರಿಯನ್ನೆತ್ತಿದ ಕೂರ್ಮ ವರಾಹ ರೂಪಗಳು ತನ್ನವೇ ಎಂದು ತೋರಿಕೊಟ್ಟ.
0: ಹೀಗೆ ಕೃಷ್ಣ 7 ದಿನಗಳ ಕಾಲ ನಿರಂತರ ಬೆಟ್ಟವನ್ನು ಎತ್ತೇ ಹಿಡಿದಿದ್ದ. ಎಲ್ಲ ಗೋಪ ಗೋಪಿಕೆಯರು, ಪಶು ಪಕ್ಷಿಗಳು ಎಲ್ಲವೂ ಕೃಷ್ಣನ ಆಶ್ರಯ ಪಡೆದವು. ಬ್ರಹ್ಮ ರುದ್ರಾದಿ ದೇವತೆಗಳೇ ಇವನ ನೆರಳಿನಲ್ಲಿರುವಾಗ ಈ ವೃಂದಾವನದ ಮಂದಿ ಇರಲಾರರೆ? ಕೃಷ್ಣನ ಈ ಮಹಿಮೆಯನ್ನು ನೋಡಿ ಇಂದ್ರ ದಂಗಾದ. ಹೊರಗಿನ 1000 ಕಣ್ಣುಗಳಿದ್ದರೂ ಕೃಷ್ಣನನ್ನು ಕಾಣಲು ಒಳಗಣ್ಣು ಬೇಕಾಯಿತು. ಭಗವಂತನ ದರ್ಶನವಾಯಿತು.
1: ಶರಣಾದ, ಐರಾವತವೇರಿ ಧರೆಗಿಳಿದ. ದೇವರಾಜನಾದರೂ ಕೃಷ್ಣನ ಪ್ರಾದಧೂಳಿಗೆ ಶಿರವೊಡ್ಡಿದ, ಕ್ಷಮೆ ಯಾಚಿಸಿದ. ಕೊಬ್ಬು ಕರಗಿತ್ತು, ಭಕ್ತಿ ಉಕ್ಕಿತ್ತು. ದೇವಲೋಕದಿಂದ ತಂದ ಅಮೃತ ಘಟಗಳಿಂದ ಕೃಷ್ಣನ ಮೇಲೆ ವೃಷ್ಟಿಗೈದ.
0: 7 ದಿನಗಳ ಭರಪೂರ ಜಲಧಾರೆಗೂ ತೊಯ್ಯದ ಕೃಷ್ಣ ಕೇವಲ ಇಂದ್ರನ ಭಕ್ತಿಗೆ ಒಲಿದು ಅಮೃತಾಭಿಷೇಕದಿಂದ ಒದ್ದೆಯಾದ. ಕೃಷ್ಣನ ಪಾದದಲ್ಲಿ ಇಂದ್ರನ ಆನಂದ ಬಾಷ್ಪವು ಜೊತೆಗೂಡಿತು.
1: ಅವನ ಕೊಳಲಿನ ನಾದಕ್ಕೆ ವಶವಾಗದವರೇ ಇಲ್ಲ.

0: ಹೀಗೆ ಹಸುಗಳು ತನ್ಮಯವಾಗಿ ಪುಚ್ಛವೆತ್ತಿ ಹಾಗೆ ಕಿವಿ ನಿಮಿರಿ ನಿಂತವು. ಹಾಲು ಕರೆಯುತ್ತಿದ್ದವರು ಕರೆಯುತ್ತಲೇ ಇದ್ದರು, ಕೈ ತೊಳೆಯುತ್ತಿದ್ದವರು ತೊಳೆಯುತ್ತಲೇ ಇದ್ದರು.
1: ಕೃಷ್ಣ ಇದೇ ಸಂದರ್ಭದಲ್ಲಿ ವೃಷಭಾಸುರನನ್ನು ಕೊಲ್ಲುತ್ತಾನೆ.
0: ಕುದುರೆ ರೂಪದ ರಕ್ಕಸ ಕೇಶಿಯು ಕೃಷ್ಣನನ್ನ ಕಬಳಿಸಿ ಬಂದವನು ಕೃಷ್ಣನ ಕೈಯನ್ನು ತಿನ್ನಲು ಹೋಗಿ ಉಸಿರು ಕಟ್ಟಿ ಅಸುನೀಗುತ್ತಾನೆ.
1: ಹೀಗೆ ಕಂಸ ಕಳುಹಿಸಿದ ಆಟಿಕೆಗಳಂತಿರುವ ಕೇಶಿ, ವೃಷಭ, ಅಘಾಸುರ, ಅರಿಷ್ಟಾಸುರ ಎಲ್ಲರೂ ಮುರಿದು ಬಿದ್ದವರೇ.
0: ಕಂಸ ಉಪಾಯ ಕಾಣದೆ ಕೃಷ್ಣನನ್ನೇ ತನ್ನಡೆಗೆ ಕರೆಸಿ ಕೊಲ್ಲಲು ಯೋಚಿಸಿದ. ಅದಕ್ಕಾಗಿ ತನ್ನ ಸಚಿವನಾದ ಅಕ್ರೂರನನ್ನು ಕಳುಹಿಸಿಕೊಟ್ಟ. ಅಕ್ರೂರನಿಗೆ ಸುಖ ದುಃಖಗಳು ಒಮ್ಮೆಲೆ ಬಂದಂತಾಯಿತು. ಕೃಷ್ಣನ ಪರಮ ಮಂಗಲ ರೂಪವನ್ನು ಕಾಣುವ ಸುಖ,

0: ಮೃತ್ಯುವಿಗೆ ಆಹಾರವನ್ನಾಗಿ ಕರೆಯಲು ದುಃಖ. ಆದರೂ ವಿಧಿಯಿಲ್ಲದೆ ಕೃಷ್ಣನನ್ನ ಕಾಣುವ ಹಂಬಲವೇ ಹೆಚ್ಚಾಗಿ ಹೊರಟ, ವೃಂದಾವನ ತಲುಪಿದ.
1: ಮೈ ರೋಮಾಂಚನಗೊಂಡಿತು.
0: ಎಲ್ಲರೂ ವೃಂದಾವನದಳು ಆನಂದದಿ ಇದ್ದಾಗ ಅಕ್ರೂರ ಧನ್ಯ, ಈ ಮಣ್ಣು ಧನ್ಯ ಎಂದು ಚಿಂತಿಸಿ ಕೃಷ್ಣನ ಪಾದಧೂಳಿ ನನ್ನ ಮೈ ಸೋಕಬೇಕೆಂದು ಭಕ್ತಿಯಿಂದ ಸಾಷ್ಟಾಂಗವೆರಗಿ ಉರುಳುತ್ತಾ ಕಣಕಣವನ್ನು ಮೈಗಂಟಿಸಿಕೊಳ್ಳುತ್ತಾ ಹೊರಳಾಡುತ್ತಾ ಕೃಷ್ಣನಿದ್ದಲ್ಲಿ ಬಂದ. ಆನಂದದಿಂದ ಅಶ್ರುಧಾರೆಯಿಂದ ಪಾದಕ್ಕೆ ಅಭಿಷೇಕಗೈದ, ಕೈ ಮುಗಿದು ಗದ್ಗದಿತನಾದ.
1: ಕೃಷ್ಣ ಅವನನ್ನು ಆಲಂಗಿಸಿದ, ಕುಶಲ ವಾರ್ತೆ ಕೇಳಿದ. ಅಕ್ರೂರ ಧನ್ಯನಾದ, ಭಕ್ತಿಯಿಂದ ಸ್ತುತಿಸಿ ನಾಚಿಕೆಯಿಂದ ಬೆಂದು ಕಂಸನ ಸಂದೇಶ ಬಿಲ್ಲ ಹಬ್ಬದ ನೆಪ ಮಾಡಿ ಸಾವಿಗೆ ಆಹ್ವಾನವಿತ್ತದ್ದನ್ನು ತಿಳಿಸಿದ. ಕೃಷ್ಣ ಅಸ್ತೂ ಎಂದ. ಅಣ್ಣನೊಡನೆ ಅಕ್ರೂರನ ರಥವೇರಿದ.
0: ಈ ಸುದ್ದಿ ವೃಂದಾವನದಲ್ಲಿ ಗುಲ್ಲೆದ್ದಿತು. ಕೆಲವೇ ಸಮಯದಲ್ಲಿ ವೃಂದಾವನದ ಗೋಪ ಗೋಪಿಯರ ಹಿಂಡು ಅಕ್ರೂರನ ರಥದ ಸುತ್ತ ನೆರೆದಿತ್ತು. ಯಾರೊಬ್ಬರೂ ಕೃಷ್ಣನನ್ನ ಬಿಡಲು ತಯಾರಿಲ್ಲ. ಪ್ರಾಣ ಬಿಟ್ಟೆವು, ಕೃಷ್ಣನನ್ನ ಬಿಟ್ಟು ಅರೆಕ್ಷಣ ಇರಲಾಗದು. ಈ ಅಕ್ರೂರ ಹೆಸರಿನಲ್ಲಿ ಮಾತ್ರ ಕ್ರೂರ, ಆದರೆ ನಿಜವಾಗಿಯೂ ಕ್ರೂರನೇ ಸರಿ. ಇಲ್ಲದಿದ್ದರೆ ನಮ್ಮ ಪ್ರಾಣ ನೆನೆಸಿದ ಕೃಷ್ಣನನ್ನೇಕೆ ನಮ್ಮಿಂದ ದೂರ ಕೊರೆದೊಯ್ಯುತ್ತಿದ್ದಾನೆ? ನಾವು ಕೃಷ್ಣನನ್ನ ಬಿಟ್ಟು ಕೊಡಲಾರೆವು ಎಂದವರೇ ರಥದಡಿ ಮಲಗಿದರು. ಕೃಷ್ಣ ಪರಿಪರಿಯಾಗಿ ಸಮಾಧಾನ ಗೈಸಿ ಅಣ್ಣನೊಂದಿಗೆ ಕೆಲವು ಗೋಪಬಾಲರೊಂದಿಗೆ ಮಥುರೆಗೆ ತೆರಳಿದ.
1: ಬಿಲ್ಲು ಹಬ್ಬದ ನೆಪದಲ್ಲಿ ಕಂಸ ಅನೇಕ ಸಂಚು ರೂಪಿಸಿದ್ದ. ಕೃಷ್ಣ ಬಲರಾಮರು ಬಂದವರೇ ಅಲ್ಲಿದ್ದ ಬೀದಿಗಳಲ್ಲಿ ಸಂಚರಿಸಿ ಧ್ವಂಸಗೈಯುತ್ತಾ ಎದುರು ಬಂದ ಕಂಸನ ಅಗಸನನ್ನು ಯಮಪುರಿಗಟ್ಟಿದರು.
0: ಎದುರಾದ ಕಂಸನ ಗಂಧಕರ್ತ್ರಿಯಾದ ತ್ರಿವಕ್ರೆಯಲ್ಲಿ ಗಂಧಕ್ಕಾಗಿ ಬೇಡಿದ. ಅವಳು ಭಕ್ತಿಯಿಂದ ಭಗವಂತನಿಗೆ ಗಂಧವನ್ನು ಅರ್ಪಿಸಿ ತನ್ನನ್ನೂ ಅರ್ಪಿಸಿದಳು. ಕೃಷ್ಣ ತ್ರಿವಕ್ರೆಯ ದೇಹ ಮೂರು ಕಡೆ ವಕ್ರವಾಗಿದ್ದನ್ನು ಕೇವಲ ತನ್ನ ಕೈಯಿಂದ ಅವಳ ಗಲ್ಲ ಹಿಡಿದು ಕಾಲಿನಿಂದ ಅವಳ ಕಾಲ್ಬೆರಳು ಒತ್ತಿ ಛಟ್ಟನೆ ನೆಟ್ಟಗೆ ಮಾಡಿದ. ಸುಂದರಿಯ ಕುಂದು ನೀಗಿತು.
1: ಕೃಷ್ಣ ಮುಂದೆ ಧನುಸ್ಸಿರುವ ಸ್ಥಳಕ್ಕೆ ಸಾಗಿ ಸರ್ವ ಪೂಜ್ಯವಾದ ಧನುಸ್ಸನ್ನು ಆನೆ ಕಬ್ಬನ್ನು ಮುರಿಯುವಂತೆ ಅನಾಯಾಸವಾಗಿ ಭೇದಿಸಿಬಿಟ್ಟನು.
0: ಆ ಧ್ವನಿ ಆಗಸಕ್ಕೇರಿ ಕಂಸನಿಗೆ ಮುಟ್ಟಿತು. ಕಂಸನಿಗೆ ಕ್ಷಣ ಕ್ಷಣವೂ ಕಣಕಣದಲ್ಲೂ ಕೃಷ್ಣನ ಭಯ ಆವರಿಸತೊಡಗಿತು. ಎಲ್ಲಿ ನೋಡಿದಲ್ಲಿ ಕೃಷ್ಣ ಕೃಷ್ಣ ಕೃಷ್ಣ, ಯಾರು ಸೀನಿದರೂ ಏನು ಸಪ್ಪಳವಾದರೂ ಕೃಷ್ಣ. ಕಂಸ ತತ್ತರಿಸಿದ. ರಂಗಸ್ಥಳದ ಬಳಿಯಲ್ಲಿ ಕುವಲಯಾಪೀಡವೆಂಬ ಮದಗಜವನ್ನ ಮಾವುತ ಸಹಿತವಾಗಿ ಕೃಷ್ಣನನ್ನು ಕೊಲ್ಲಲು ನೇಮಿಸಿದ್ದ.
1: ಕೃಷ್ಣ ಬಂದವನೇ ಅನಾಯಾಸವಾಗಿ ದಂತವನ್ನೆತ್ತಿ ಗರಗರನೆ ತಿರುಗಿಸಿ ನೆಲಕ್ಕೆ ಅಪ್ಪಳಿಸಿ ಆನೆಯನ್ನು ಸಂಹರಿಸಿದ. ಸಿಂಹ ಆನೆಯನ್ನು ಸಂಹರಿಸಿದಂತಿತ್ತು ಆ ದೃಶ್ಯ.
0: ಕೃಷ್ಣ ಬಲರಾಮರು ಆನೆಯ ಒಂದೊಂದು ದಂತಗಳನ್ನು ಹೆಗಲ ಮೇಲಿರಿಸಿಕೊಂಡು ರಣರಂಗಸ್ಥಳವನ್ನು ಪ್ರವೇಶಿಸಿದರು. ಕಂಸ ಕೃಷ್ಣನ ಸಂಹಾರಕ್ಕಾಗಿ ಅನೇಕ ಅಕ್ಷೋಹಿಣಿಗಳನ್ನು ನೇಮಿಸಿದ್ದ.
1: ಕೃಷ್ಣನ ಸೇವೆಗಾಗಿ ಆಗಲೇ ಇಂದ್ರನ ಬಂಗಾರ ರಥ ಧರೆಗಿಳಿದು ಬಂತು. ಸೇವೆಗಾಗಿ ಸನ್ನದ್ಧನಾದ ಸಾರಥಿಯ ಭಿನ್ನಪದಂತೆ ಕೃಷ್ಣ ರಥವೇರಿದ. ಅಕ್ಷೋಹಿಣಿ ಕ್ಷಣಮಾತ್ರದಲ್ಲಿ ಧೂಳಿಪಟವಾಯಿತು. ಕೃಷ್ಣನೆಂಬ ಅಗ್ನಿಯನ್ನು ಕೆಣಕಿ ಯಾವನು ಉಳಿದಾನೋ?
0: ಕಂಸ ದಿಕ್ಕೆಟ್ಟ. ದೇಶ ವಿದೇಶದ ಮಲ್ಲರನ್ನು ಕರೆಸಿದ್ದ ಪುಟ್ಟ ಕಂದ ಮಗಳಾದ ಕೃಷ್ಣ ಬಲರಾಮರನ್ನ ಕೊಲ್ಲಲು. ಆ ಮಲ್ಲರಲ್ಲಿ ಚಾಣೂರ ಮತ್ತು ಮುಷ್ಟಿಕರು ಕೃಷ್ಣ ರಾಮರ ಜೊತೆ ಸೆಣಸಾಡಲು ಬಂದರು. ಪರ್ವತದೆದುರು ಪುಟ್ಟ ಕರುಗಳಂತಿದ್ದ ಕೃಷ್ಣ ಬಲರಾಮರು ಮಲ್ಲರನ್ನ ಲೀಲಾಜಾಲವಾಗಿ ಕೆಡಹಿ ಅವರ ತಲೆಗಳನ್ನು ಒಡೆದು ಹಾಕಿದರು. ಕಂಸ ಕಳುಹಿಸಿದ ಎಲ್ಲರನ್ನು ಕೃಷ್ಣ ಹೀಗೆ ಕೊಂದಿದ್ದ.
1: ದಿಕ್ಕೆಟ್ಟ ಕಂಸ ಯುದ್ಧಕ್ಕಾಗಿ ಕತ್ತಿ ಹಿಡಿದು ಜಿಗಿದ. ಕೃಷ್ಣ ಆ ಕಂಸನನ್ನು ಎತ್ತಿ ಹಿಡಿದು ನೆಲಕ್ಕೆಸೆದ. ಕಂಸನ ಎದೆಯ ಮೇಲೆ ಕುಳಿತು ಕೃಷ್ಣ ತನ್ನ ಮುಷ್ಟಿಘಾತದಿಂದ ಕಂಸನ ಪ್ರಾಣ ದೇಹದಿಂದ ಹೊರಬರುವಂತೆ ಮಾಡಿದ.
0: ಲೋಕಕಂಟಕನಾದ ಹಿಂಸಕ ಕಂಸ ರಕ್ತಕಾರಿ ಸತ್ತುಬಿದ್ದ.

0: ದೇವತೆಗಳು ಜಯಘೋಷ ಮಾಡಿದರು. ಇಡೀ ಮಥುರಾ ಪಟ್ಟಣವೇ ಹಬ್ಬದಂತಾಯಿತು. ಕೃಷ್ಣನ ದರ್ಶನ, ಕಂಸನ ಮರಣ ಮಥುರೆಗೆ ಉತ್ಸವದಂತಾಯಿತು. ಕೃಷ್ಣ ಕಂಸನ ತಂದೆಯಾದ ಸೆರೆಮನೆಯಲ್ಲಿದ್ದ ಉಗ್ರಸೇನನನ್ನ ಬಿಡುಗಡೆ ಮಾಡಿ ಸಿಂಹಾಸನದಲ್ಲಿ ಕೂಡಿಸಿದ.
1: ತನ್ನ ತಂದೆ ತಾಯಿಗಳಾದ ದೇವಕಿ ವಸುದೇವರನ್ನು ಬಿಡಿಸಿದ. ನಮಸ್ಕರಿಸಿದ. ತಂದೆ ತಾಯಿಗಳಿಗೆ ಹಬ್ಬವೋ ಹಬ್ಬ. ಋಷಿಗೆ ವೇದ ಮಂತ್ರ ಹೊಡೆದಂತೆ, ದರಿದ್ರನಿಗೆ ಚಿಂತಾಮಣಿ ದೊರಕಿದಂತೆ ಕೃಷ್ಣ ತಂದೆ ತಾಯಿಗಳನ್ನು ಸೇರಿದ್ದ. ಅಂದು ವೈಭವದ ಉತ್ಸವ ಜರುಗಿತ್ತು.
0: ಹೀಗೆ ಶ್ರೀಕೃಷ್ಣ ಜಗತ್ತಿನ ರಕ್ಷಣೆಯ ಜವಾಬ್ದಾರಿ ಹೊತ್ತು ಭಕ್ತರನ್ನ ಸಲಹುತ್ತಲಿದ್ದಾನೆ. ಮಥುರೆಗೆ ತೆರಳಿ ಮಾವ ಕಂಸನನ್ನ ಕೊಂದು ಜಗದ್ರಕ್ಷಣೆಯ ಹೊಣೆಯನ್ನ ತೋರಿಸಿ ತಂದೆ ತಾಯಿಗಳ ಬಂಧನ ಬಿಡಿಸುವುದರ ಮೂಲಕ ತಾನು ಸರ್ವೋತ್ತಮನೆಂದು, ಅನಂತ ಪೂರ್ಣನೆಂದು, ದೋಷ ದೂರನೆಂದು, ಭಕ್ತ ವತ್ಸಲನೆಂದು, ಕರುಣಾಸಾಗರನೆಂದು, ರಮಾ ಬ್ರಹ್ಮಾದಿ ದೇವತೆಗಳ ಸ್ವಾಮಿಯೆಂದು, ತನ್ನ ಕೊಂಡಾಡುವರ ಅಂಗಳದ ಕೂಸಾಗುತ್ತೇನೆಂದು ತೋರಿಸಿದ.

0: ಇಂತಹ ಶ್ರೀಕೃಷ್ಣನ ಲೀಲೆ ವರ್ಣಿಸಲು ಯುಗಗಳು ಸಾಲದು, ನಾಲಿಗೆ ತಣಿಯದು. ಶ್ರೀಕೃಷ್ಣನನ್ನು ಕಣ್ಮನ ತುಂಬಿಕೊಳ್ಳುವುದು ಎಂದರೆ ಕ್ಷೀರ ಸಾಗರದ ಹಾಲು ನಮ್ಮ ನಮ್ಮ ಭೊಗಸಿಯಲ್ಲಿ ತುಂಬಿದಷ್ಟೇ. ಆದರೆ ಆ ಸವಿ ಆನಂದ ಎಂದೆಂದೂ ಆನಂದ ತೀರ್ಥರಾದವರಿಗೆ ಸುಲಭ.
1: ಕೃಷ್ಣ ಇವನು ಆಳದ ಕಡಲು, ಗುಣರತ್ನಗಳ ಒಡಲು, ಭಕ್ತರನ್ನು ಹೊತ್ತ ಮಡಿಲು, ದುರ್ವಾದಿಗಳಿಗೆ ಸಿಡಿಲು, ಕಲರಿಗೆ ದಿಗಿಲು, ಎಲ್ಲದಕ್ಕೂ ಮಿಗಿಲು, ವ್ಯಾಪ್ತಿಯಲ್ಲಿ ಮುಗಿಲು, ಮುಕ್ತಿಗೆ ಬಾಗಿಲು, ಲೀಲೆಗಳ ಗೊಂಚಲು, ತತ್ವಗಳ ಹೊನಲು, ಇವನೊಳೆಲ್ಲ ಗೋಜಲು, ವಿಚಿತ್ರ ಅವತಾರಗಳ ಮಜಲು, ಜಗತ್ತೇ ಇವನ ಕವಲು, ತನ್ನವರಿಗೆ ಇವನೇ ಕಾವಲು, ಕೊಡುವನು ಆನಂದದ ಫಸಲು.

ಇದುವರೆಗೆ ಇಂಥ ಗೊಲ್ಲ ಜಗದೊಳಗಿಲ್ಲ. ಶ್ರೀಕೃಷ್ಣ ಜನ್ಮಾಷ್ಟಮಿ ನಿಮಿತ್ತ ವಿಶೇಷ ರೂಪಕ ಪ್ರಸಾರವಾಯಿತು. ರಚನೆ ಅನಿಲ್ ಟಿ ಜೋಶಿ, ನಿರೂಪಣೆ ಹಾಗೂ ನಿರ್ಮಾಣ ನೆರವು ರಮಾ ಕುಲಕರ್ಣಿ. ನಿರೂಪಣೆಯಲ್ಲಿ ಭಾಗವಹಿಸಿ ಈ ರೂಪಕವನ್ನು ನಿರ್ಮಿಸಿದವರು ಡಾಕ್ಟರ್ ಬಿ ಎಂ ಶರಭೇಂದ್ರ ಸ್ವಾಮಿ.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 9 ಗಂಟೆ. ಪ್ರಕಟಣೆಗಳು.
1: ಇದು ಆಕಾಶವಾಣಿ.
2: ಶಿಕ್ಷಣ, ಮಾಹಿತಿ ಮತ್ತು ಮನೋರಂಜನೆಯೇ ಧ್ಯೇಯವಾಗುಳ್ಳ ಬೃಹತ್ ಸಂಸ್ಥೆ.
1: 1927 ಮುಂಬೈ ಹಾಗೂ ಕಲ್ಕತ್ತಾದಲ್ಲಿ ಖಾಸಗಿಯಾಗಿ ಆರಂಭಗೊಂಡಿತು ಆಕಾಶವಾಣಿ.
2: ಆಲ್ ಇಂಡಿಯಾ ರೇಡಿಯೋ ಎಂದು ನಾಮಕರಣವಾದುದು ಮತ್ತು ವಾರ್ತಾ ಬುಲೆಟಿನ್ ಆರಂಭವಾದುದು 1936.
1: ವಿವಿಧ ಭಾರತಿ ಸೇವೆ ಪ್ರಾರಂಭಗೊಂಡುದು 1957.
2: ವಿವಿಧ

0: ವಿವಿಧ ಭಾರತಿ ಸೇವೆ ಪ್ರಾರಂಭಗೊಂಡುದು 1957.
1: ವಿವಿಧ ಭಾರತಿ ಸೇವೆಯಲ್ಲಿ ವಾಣಿಜ್ಯ ಪ್ರಸಾರವನ್ನ ಜಾರಿಗೆ ತಂದುದು 1967.